ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 7ನೇ ದಿನ ಅಂದರೆ 2026ನೇ ಇಸ್ವಿ, ಜೂನ್ ತಿಂಗಳ 28ನೇ ತಾರೀಕು ಭಾನುವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಇದೀಗ. ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುತ್ತೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. ರಾತ್ರಿ 8:00 ಮನದ ಮಾತು ಕಾರ್ಯಕ್ರಮ ಮರು ಪ್ರಸಾರವಾಗಲಿದೆ. ಉಳಿದ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿಗೀತೆಯನ್ನು ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ, 10:30 ಸುನೇರಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದನೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ನಿರ್ಮಲ. 3:00 ಗುಲ್ಮೋಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 5:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಕರ್ನಾಟಕ ಭೇಟಿಯ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ನಶಾಮುಕ್ತ ಭಾರತ್ ಸಮಾವೇಶ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಗ್ರಹ ಮತ್ತು ಕಳ್ಳಸಾಗಣೆ ವಿರೋಧಿ ದಿನಾಚರಣೆಯ ಬಾನುಲಿ ವರದಿ ಕೇಳುವರೆ. ಇದುವರೆಗೆ ನಿಲಯದ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ, ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashwani, the news read by Shagun Chopra. Prime Minister Narendra Modi will hold talks with President of Seychelles, Patrick Hermini, today. Both leaders will review the full spectrum of bilateral cooperation and exchange views on regional and international issues of mutual interest. We have a report.
2: Today, Prime Minister Modi is scheduled to address the National Assembly of Seychelles and interact with members of Indian diaspora. Later, Prime Minister Modi will participate in the National Day celebration at Roche Kemen. The ministry said that a contingent of the Indian Defence Forces, along with 2 Indian Navy ships, will also take part in the celebrations. Prime Minister Narendra Modi is on a 3-day visit to Seychelles to attend the Golden Jubilee celebrations of the National Day of Seychelles as the guest of honor. This visit reaffirms the strong and enduring friendship between India and Seychelles and strengthens the shared commitment of both nations to enhance bilateral ties across all sectors. Akshit Vaidyan, Akashwani News, Delhi.
1: Prime Minister Modi reached Victoria yesterday on a three-day visit to Seychelles. He was received by President of Seychelles, Dr. Patrick Hermini, at the airport. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. today. It will be the 135th episode of the monthly radio program. The program will be broadcast across the entire Akashwani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashwani will broadcast the program in regional languages immediately after the Hindi broadcast. The Ministry of External Affairs has issued an advisory to Indian citizens undertaking the Kailash Mansarovar Yatra through tours organized by private tour operators. In a statement, the ministry said it is in receipt of several requests for help and assistance from Indian citizens stuck in Nepal while undertaking Kailash Mansarovar Yatra without the required entry permit and visas for China. It said citizens are advised not to commence their journey from India until all required travel documents have been obtained for undertaking the complete journey. Union Ministers of State for Health and Family Welfare Anupriya Patel has said that India had made significant progress in healthcare over the past 12 years and is working toward the broader goal of universal health coverage, ensuring accessible, affordable and quality healthcare for every citizen. Speaking at the 9th edition of the Doctors' Day conclave of a private media channel program, Ms. Patel highlighted Ayushman Bharat Pradhan Mantri Jan Arogya Yojana as one of the world's largest health assurance programs covering around 62 crore people and said it is helping families access treatment with financial protection. Delhi Chief Minister Rekha Gupta warned that coaching centres which fail to comply with mandatory safety norms will no longer be permitted to operate in Delhi. In a video message, Gupta said the Delhi government will soon introduce a robust regulatory law to ensure stricter oversight, greater accountability and enhanced student safety. Maharashtra Chief Minister Devendra Fadnavis has ordered the formation of a special investigation team to be headed by Thane Joint Commissioner of Police Punjab Rao Ugle to investigate the Maharashtra Teacher Eligibility Test or TET paper leak case. The move comes after Bhiwandi Police foiled a major paper leak a day before the scheduled TET examination by arresting three alleged members of the racket. Following the incident, the Maharashtra State Council of Examination postponed today's TET examination. A revised date for the test will be announced later. The death toll in Venezuela's earthquakes has risen to 1,430. The latest figures were released as rescuers continued the search for survivors of the 1-2 punch of 7.2 and 7.5 magnitude earthquakes that devastated the South American nation on Wednesday. Families have reported at least 68,900 people missing. Goa's 14-year-old international master, Ethan Waz, has become India's 96th chess grandmaster after securing his third and final grandmaster nom at the Sarajevo GM mixed tournament in Bosnia and Herzegovina. In the FIFA World Cup, England defeated Panama 2-0 in their Group L match at New Jersey Stadium in the United States this morning. Jude Bellingham and Harry Kane scored a goal each as England secured the top spot of Group L. And that is the end of this news bulletin.
0: ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕನಕದಾಸರ ಕೃತಿಯನ್ನು ಭಜಿಸಿ ಬದುಕೆಲೋ ಮಾನವ. ಹಾಡಿದ್ದಾರೆ ಎಸ್ ವಿ ಶ್ರೀಹರಿ.

ಇನ್ನು ಮುಂದೆ ಕೇಳಿ ವಾದಿರಾಜರ ಈ ಒಂದು ಕೃತಿಯನ್ನು, ದಾರಿಯ ತೋರೋ ಗೋಪಾಲ. ಹಾಡಿದ್ದಾರೆ ಕಾಂಚನ ಶ್ರೀರಂಜನಿ ಹಾಗೂ ಶ್ರುತಿ ರಂಜನಿ.

ಶುಭೋದಯ ಕರ್ನಾಟಕ. ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಪ್ರಸನ್ನ ತೀರ್ಥರ ಈ ಒಂದು ಕೃತಿ, ಚೇಷ್ಟೆಯ ಮಾಡದಿರು ಕೃಷ್ಣ. ಹಾಡಿದ್ದಾರೆ ಎ ಆರ್ ರಾಗಿಣಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ.
1: ನಮ್ಮ ಮನೆಯಿಂದಲೇ ಪರಿಸರ ಸಂರಕ್ಷಣೆ ಪ್ರಾರಂಭವಾಗಲಿ. ಎಲ್ಲರಿಗೂ ಸ್ವಚ್ಛತೆ ಬೇಕು, ಆದರೆ ಅದನ್ನು ಅನುಷ್ಠಾನಗೊಳಿಸಲು ನಾವು ತೋರಿಸುತ್ತಿರುವ ಅಸಡ್ಡೆ, ಅಜ್ಞಾನ ಮತ್ತು ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಎದುರಿಸುತ್ತಿರುವ ಪ್ರಮುಖ ಸವಾಲಾಗಿದೆ. ಈ ಪರಿಸರ ಸಂರಕ್ಷಣೆಯ ಕೆಲಸ ನಮ್ಮ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ. ನಾವು ಪ್ರಕೃತಿಯಲ್ಲೇ ಹುಟ್ಟಿ ನಮಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿಯಿಂದಲೇ ಪಡೆದು ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗುವ ನಮಗೆ ಪ್ರಕೃತಿ ಮಾತೆ ಬಗ್ಗೆ ಮಾತ್ರ ಕಾಳಜಿ ಇಲ್ಲ. ಇದು ಪ್ರತಿಯೊಬ್ಬನೂ ಆತ್ಮವಿಮರ್ಶೆ ಮಾಡಿ

0: ಕಾಪಾಡಿಕೊಳ್ಳಬೇಕಾಗಿದೆ. ನಮಗೆ ಶುದ್ಧ ಗಾಳಿ, ನೀರು, ಆಹಾರ ಬೇಕೆಂದರೆ ನಮ್ಮ ಮನೆಯನ್ನು ಮೊದಲು ಶುದ್ಧವಾಗಿಟ್ಟುಕೊಳ್ಳಬೇಕು. ಇದರಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಅತ್ಯಮೂಲ್ಯವಾಗಿದೆ. ನಾವು ಉಪಯೋಗಿಸುವ ಆಹಾರದಲ್ಲಿನ ಅನುಪಯುಕ್ತ ಪದಾರ್ಥದಿಂದ ಹಿಡಿದು ಅದನ್ನು ಸರಿಯಾದ ಮಾರ್ಗದಲ್ಲಿ ವಿಲೇವಾರಿ ಮಾಡುವ ಹಂತದಿಂದ ನಮ್ಮ ಪರಿಸರ ಕಾಳಜಿ ಶುರುವಾಗುತ್ತದೆ. ಶ್ರೇಯಾಂಶಿ ಬಹುವಿಜ್ಞಾನಿ ಎನ್ನುವಂತೆ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು, ಅಡೆತಡೆಗಳು ಹಲವು ಬರುತ್ತವೆ. ಆದರೆ ಪ್ರತಿಯೊಬ್ಬರಲ್ಲೂ ಪ್ರಕೃತಿ ಉಳಿಸುವ ಇಚ್ಛಾಶಕ್ತಿ, ಜಾಗ್ರತೆ ಬಂದರೆ ಇದು ಸುಲಭವಾಗುತ್ತದೆ. ಪ್ರತಿ ವರ್ಷ ಪರಿಸರ ದಿನಾಚರಣೆ ಆಚರಿಸಿ ಉದ್ದುದ್ದ ಭಾಷಣದಿಂದ ವಾಸ್ತವದಲ್ಲಿ ನಿಜವಾದ ಪರಿಸರ ಸಂರಕ್ಷಣೆಯ ಕೆಲಸ ಆಗುವುದಿಲ್ಲ. ಪರಿಸರ ಸಂರಕ್ಷಣೆಯು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸೀಮಿತವಾಗಿರದೆ ಸ್ಥಳೀಯ ಮಟ್ಟದಲ್ಲಿ ಮನೆ ಮನಗಳಲ್ಲಿ ಜಾಗೃತಿಗೊಳಿಸಬೇಕಾಗಿದೆ. ಮನುಷ್ಯನ ಉದಾಸೀನತೆ ತಿಳಿಗೇಡಿತನದಿಂದ ನಿಸರ್ಗ ಬಸವಳಿಯತ್ತ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಾವೇನು ಮಾಡಬಹುದು? ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿದರೆ ಅದೇ ಪರಿಸರ ಉಳಿವಿಗೆ ಸಹಾಯವಾಗುತ್ತದೆ. ಒಳಚರಂಡಿ ಇರದೇ ಇರುವ ಪ್ರದೇಶಗಳಲ್ಲಿ ಮನೆಯ ತ್ಯಾಜ್ಯ ನೀರನ್ನು ಹೊರಗೆ ರಸ್ತೆಗೆ ಬಿಡದೆ ನಿವೇಶನದ ಒಳಗಡೆ ಇಂಗುಗುಂಡಿ ಮಾಡುವುದರಿಂದ ಪರಿಸರಕ್ಕೆ ಅತ್ಯಂತ ಮಾರಕವಾದ ಸೊಳ್ಳೆಯನ್ನು ನಿಯಂತ್ರಿಸಬಹುದಾಗಿದೆ. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಮತ್ತು ಕಾಗದ ಚೀಲವನ್ನು ಬಳಸುವುದು, ಮನೆಯಲ್ಲಿ ಮರ ಗಿಡ ಹೂದೋಟ, ಇದು ಪರಿಸರ ಸಂರಕ್ಷಣೆಯಲ್ಲಿ ಪೂರಕವಾಗುತ್ತದೆ. ಪುನರ್ಬಳಕೆಯಂಥ ವಸ್ತುಗಳನ್ನು ಸುಮ್ಮನೆ ಬೀಸಾಡದೆ ಮರುಬಳಕೆಗೆ ಒತ್ತು ನೀಡಬಹುದು. ಮನೆಯಲ್ಲಿ ಉಪಯೋಗಿಸದೇ ಇರುವ ಕೆಲವು ಅಪಾಯಕಾರಿ ವಸ್ತುಗಳನ್ನು ಆದಂಥ ಟ್ಯೂಬ್ಲೈಟ್, CFL ಬಲ್ಬ್, ಎಲೆಕ್ಟ್ರಿಕಲ್ ಉಪಕರಣ ಇವೆಲ್ಲವನ್ನು ಸರಿಯಾಗಿ ವಿಂಗಡಣೆ ಮಾಡಿ ಯೋಗ್ಯ ಸ್ಥಳದಲ್ಲಿ ವಿಲೇವಾರಿ ಮಾಡುವುದು. ಹಬ್ಬ ಹರಿದಿನಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನೇ ಮಾಡಿ ವಿಸರ್ಜಿಸುವುದು. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ಎಲ್ಲರ ಆರೋಗ್ಯವೂ ಸರಿಯಾಗಿರುತ್ತದೆ.
1: ಪರಿಸರವನ್ನು ಕಾಪಾಡುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಪ್ರತಿಯೊಂದು ಮನೆಯ ಜವಾಬ್ದಾರಿಯೂ ಆಗಿದೆ. ನಾವು ಮಾಡುವ ಸಣ್ಣ ಸಣ್ಣ ಉತ್ತಮ ಕಾರ್ಯಗಳೇ ಹಸಿರು ಮತ್ತು ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ನೀರಿನ ಮಿತ ಬಳಕೆ ಮಾಡುವುದೂ ಸಹ ಪರಿಸರ ಸಂರಕ್ಷಣೆಯ ಒಂದು ಅಂಗವೇ ಆಗಿದೆ. ಪರಿಸರವನ್ನು ರಕ್ಷಿಸುವುದು ಒಂದು ಆಯ್ಕೆಯಲ್ಲ, ಅದು ಮಾನವ ಕುಲದ ಅಸ್ತಿತ್ವದ ಅವಶ್ಯಕತೆಯಾಗಿದೆ. ಇಂದು ನಾವು ಪರಿಸರಕ್ಕಾಗಿ ಮಾಡುವ ತ್ಯಾಗವೇ ನಾಳೆಯ ನಮ್ಮ ಪೀಳಿಗೆಗೆ ನೀಡುವ ಅತ್ಯಮೂಲ್ಯ ಉಡುಗೊರೆಯಾಗಿದೆ. ಪರಿಸರವು ನಮ್ಮ ಜೀವನದ ಹಿನ್ನೆಲೆ ಅಷ್ಟೇ ಅಲ್ಲ, ಅದು ನಮ್ಮ ಜೀವನದ ಮೂಲಾಧಾರ. ಪರಿಸರವನ್ನು ಕಾಪಾಡುವುದು ಪ್ರಕೃತಿಯ ಮೇಲಿನ ಕರುಣೆಗಾಗಿ ಅಲ್ಲ, ಅದು ನಮ್ಮ ಅಸ್ತಿತ್ವದ ಮೇಲಿನ ಕಾಳಜಿಯೂ ಆಗಿದೆ.
0: ನಮ್ಮ ಪರಿಸರವನ್ನು ರಕ್ಷಿಸಿ ಭವಿಷ್ಯದ ಪೀಳಿಗೆಗೂ ಪರಿಸರ ಉಳಿಸೋಣ. ಸ್ವಸ್ಥ ಸ್ವಚ್ಛ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.
2: ಇದುವರೆಗೆ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
4: ಆಕಾಶವಾಣಿ
5: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
6: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
5: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
6: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೃತ್ತಿ ರಂಗಭೂಮಿಯ ವಿಶಿಷ್ಟ ಕಲಾವಿದರು, ಏಣಗಿಯನ್ನು ಎಲ್ಲರಿಗೂ ಪರಿಚಯಿಸಿದವರು ಬಾಳಪ್ಪನವರು. ಬಯಲಾಟ, ದೊಡ್ಡಾಟ, ನಾಟಕಗಳ ಒಲವು ಬಾಲ್ಯದಿಂದ. ಸ್ತ್ರೀ ಪಾತ್ರಗಳಲ್ಲಿ ಸ್ತ್ರೀಯರೇ ನಾಚುವ ಹಾಗೆ ಅವರು ಮಿಂಚುತ್ತಿದ್ದರು. ಪಾದುಕ ಪಟ್ಟಾಭಿಷೇಕ ನಾಟಕವನ್ನ ಇಂದಿಗೂ ಹಿರಿಯರು ನೆನೆಸಿಕೊಳ್ತಾರೆ. ಹಿರಿಯ ರಂಗಕರ್ಮಿ ಏಣಗಿ ಬಾಳಪ್ಪ

0: ಅವರ ಬದುಕಿನ ನೆನಪು.
1: ಶಾಲೆಗೆ ಕನ್ನಡ ಮೂರನೇ ಎತ್ತಿಯರಿ ಮೊದಲ ಅಂದ್ರೆ ಮೊದಲ ಊರನ್ನವರೆಲ್ಲ ಪ್ರಮುಖರೆಲ್ಲ ಕೂಡಿ ಆಟ ಮಾಡ್ತಿದ್ರು. ಆಟ ಮಾಡುವಾಗ ನನಗೊಂದು ಸಣ್ಣ ಪಾತ್ರ ಸಿಕ್ಕಿತ್ತು,
2: ದೊಡ್ಡಾಟ.
1: ಅದಾದ್ಮೇಲೆ ಸ್ವಲ್ಪ ಅವರು ಬದಲಾವಣೆ ಆದರು, ಆಟ ಬಿಟ್ಟು ನಾಟಕ ಮಾಡ್ಲಿಕ್ಕೆ ಹಚ್ಚರು. ನಾಟಕದಾಗ ನನಗೆ ಪಾರ್ಟ್ ಕೊಟ್ಟರು. ಈ ಪಾದಕ ಪಟ್ಟ ವಿಷಕ್ಕಂತ ಗರುಡರ ನಾಟಕ ಗೊತ್ತದಲ್ಲ, ಅದರೊಳಗೆ ನನಗೆ ಭರತನ ಪಾತ್ರ ಸಿಕ್ತು. ಆ ಭರತನ ಪಾತ್ರ ನಾನು ಮಾಡಿದ್ಮೇಲೆ ಆ ಪಾತ್ರ ಯಶಸ್ವಿ ಆಯ್ತು ಅಂತೇಳಿ ಹಳ್ಳಿಯೊಳಗೆ ಆಡಿದಾಗ ದೊಡ್ಡ ಊರಿನ ಜನನೂ ಬಂದಿದ್ರು ಅದನ್ನು ನೋಡ್ಲಿಕ್ಕೆ ಅಂತೇಳಿ. ಆ ದೊಡ್ಡ ಊರಿಗೆ ಒಂದು ಕಂಪ್ನಿ, ದೊಡ್ಡ ಕಂಪ್ನಿ ಬಂದಿತ್ತು. ಆಗ ಕಂಪ್ನಿಯಲ್ಲಿ ಆ ಭರತನ ಪಾತ್ರ ಮಾಡೋರು ಒಬ್ರು ಹೋದರು ಅಂತ ಅಂದಾಗ ಅವ್ರಿಗೆ ಯಾರೋ ಹೇಳಿದ್ರ, ದೊಡ್ಡವರವರು, ಇಲ್ಲಿ ಏನಿಗೆ ಒಳಗೆ ಒಬ್ಬ ಹುಡುಗ ಇದ್ದಾನ, ಆಗ ಭರತನ ಪಾತ್ರ ಮಾಡ್ಯಾನ, ನೀವು ಅವ್ನು ಕರ್ಕೊಡ್ಬಾರಿ ಅಂತ ಶಿವಲಿಂಗ ಸ್ವಾಮಿಗಳು ನನ್ನ ಕರ್ಕೊಂಡು ಹೋದ್ರು. ಅದಕ್ಕಾಗಿ ಅಲ್ಲಿ ನಾ ಭರತನ ಪಾತ್ರ ಮಾಡಿದೆ ಅಂತ ಅವ್ರ ಮುಂದೆ ಅವರೇ ತಮ್ಮದಾದ ಒಂದು ಕಂಪ್ನಿ ಮಾಡಿದ್ರು ಅಂತೇಳಿ ಅಲ್ಲಿ ನಾನು ಮತ್ತೆ ಕರ್ಕೊಂಡು ಹೋದ್ರು. ಅವರು ಶಿವಲಿಂಗ ಸ್ವಾಮಿಗಳ ಕಂಪ್ನಿಯಲ್ಲಿನ ನಾನು ಸ್ತ್ರೀ ಪಾತ್ರ ಅಂತ ಮಾಡಿದೆ. ಬಾಲಪಾತ್ರದೆಲ್ಲ ಮುಗಿದ ಮೇಲೆ ಒಂದು ವಯಸ್ಸಿಂದ ಸ್ವಲ್ಪ ಇದಾದಾಗ ಸ್ತ್ರೀ ಪಾತ್ರಕ್ಕೆ ಬೇಕು ಅಂತ ಅನ್ನೋದಾತು. ಪ್ರೌಢ ಪಾತ್ರ ಅಂದ್ರೆ ಸ್ತ್ರೀ ಪಾತ್ರನ ನಾನು ಮಾಡಿದ್ದು, ನಾನು ಸ್ತ್ರೀ ಪಾತ್ರಕ್ಕೆ ಅವರೇ ಉಪಯೋಗ ಮಾಡಿಕೊಂಡ್ರು ಶಿವಲಿಂಗ ಸ್ವಾಮಿಗಳು. ಹೇಮರೆಡ್ಡಿ ಮಲ್ಲಮ್ಮ ಅಂತ ನಾಟಕ ಇವತ್ತಿಗೂ ಆಡ್ತಾರೆ ನೋಡ್ರಿ, ಅದನ್ನು ಶ್ರೀಕಂಠ ಶಾಸ್ತ್ರಿ ನಲ್ವಡಿ ಅವರು ಅಂತ ಬರೆದ ನಾಟಕ ಅದು. ಆ ನಾಟಕ ಸಂಗೀತನೇ ಹೆಚ್ಚಾಗಿ ಮತ್ತು ನನಗೆ ಸಂಗೀತನೇ ಬರುವುದರಿಂದ ಆ ಪಾತ್ರ ಸ್ವಲ್ಪ ನನಗೆ ಹೆಚ್ಚು ಇದನ್ನು ಕೊಟ್ಟಿತ್ತು. ನನಗೆ ಸ್ವತಃ ಪಾತ್ರ ಅಭಿನಯಿಸೋದಕ್ಕೂ ಒಂದು ಸಂತೋಷ ಅನ್ನಿಸ್ತಿತ್ತು, ಜನರಿಗೂ ಮೆಚ್ಚುಗೆ ಆಯ್ತು. ಕಾರಣ ಅಂದ್ರೆ ಅದಕ್ಕೆ ಸಹಜವಾಗಿ ಭಕ್ತಿನೂ, ಭಕ್ತಿ ರಸದ ಪ್ರಧಾನವಾದ ನಾಟಕ ಅದು ಆ ಪಾತ್ರ, ಮತ್ತು ಭಕ್ತಿ ಪ್ರದೇಶದ ಹಾಡುಗಳನ್ನು ಅದರಲ್ಲಿ ಹೆಚ್ಚಾಗಿರುವುದರಿಂದ ನನಗೂ ಸ್ವಲ್ಪ ಸಂತೋಷ ಅನ್ನಿಸ್ತಿತ್ತು ಆ ಹಾಡು ಹಾಡೋದಕ್ಕೆ. ಸಂಗೀತ ಮತ್ತು ಸಾಹಿತ್ಯ ಎರಡೂ ಬಹಳಷ್ಟು ಜೋಡಣೆ ಆಗಿದ್ದಾವೆ ಆ ನಾಟಕದಾಗ. ನೀವು ಕೇಳಿರಬೇಕು, ಮಲ್ಲಿಕಾರ್ಜುನ ಮನಸೂರರು ಅದಕ್ಕೆ ಸಂಗೀತ ಕೊಟ್ಟಿದ್ರು, ಶ್ರೀಕಂಠ ಶಾಸ್ತ್ರಿ ನಲ್ವಡಿ ಅವರು ಪದ್ಯ ರಚನೆ ಮಾಡಿದರು. ಹೀಗಾಗಿ ಅವೆರಡೂ ಬಹಳಷ್ಟು ಹೊಂದಿಕೊಂಡು ಬಂದಾವಂಥೇಳಿ ಹಾಡುವವರಿಗೂ ಅಷ್ಟೇ ಕೇಳುವವರಿಗೂ ಸಂತೋಷ ಅನ್ನಿಸ್ತಿತ್ತು. ಅಲ್ಲಮ್ಮನ ಪಾತ್ರನ ನಾನು ಮಾಡ್ತಿದ್ದೆ. 1934 ಇನ್ನೊಬ್ಬರು ಸುಡಿ ಹುಚ್ಚಪ್ಪನವರು ಅಂತಿದ್ದರು, ಅವ್ರ ಜೊತೆಗೆ ನಾನು 1934 ಮಾಡಿದೆ. ಆಮೇಲೆ ಕೆಲವು ದಿವಸದ ಮೇಲೆ ಅವರ ನನ್ನ ಸ್ವಲ್ಪ ಮತಭೇದ ಬಂತು. 1936 ನಾನು ಸ್ವಂತ ಮಾಡಿದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಏಣಗಿ ಬಾಳಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮಾಲೆ. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಒಂದುಗೂಡುವ ನಾವು, ರಾಷ್ಟ್ರ ಕಟ್ಟುವ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ.
2: ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
3: ವಾಣಿಜ್ಯ ಹೂ ಬೆಳೆಗಳಲ್ಲಿ ಮಲ್ಲಿಗೆ ಪ್ರಮುಖವಾದದ್ದು. ಮಲ್ಲಿಗೆಯನ್ನು ಮುಡಿಯಲು ಪೂಜೆಗೆ, ಅತಿಥಿ ಸತ್ಕಾರಕ್ಕೆ, ಸಭಾಂಗಣದ ಅಲಂಕಾರಕ್ಕೆ ಉಪಯೋಗಿಸಲಾಗುತ್ತಿದೆ. ಮಲ್ಲಿಗೆ ಹೂಗಳನ್ನು ಬಟ್ಟಿ ಇಳಿಸಿ ಸುಗಂಧ ತಯಾರಿಸಲು ಸಹ ಉಪಯೋಗಿಸಲಾಗುತ್ತೆ. ಸಾಮಾನ್ಯವಾಗಿ ಮಲ್ಲಿಗೆ ಬೇಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣಿನ ಭೂಮಿ ಇದಕ್ಕೆ ತುಂಬ ಸೂಕ್ತವಾಗಿದೆ. ಮಣ್ಣಿನ ರಸಸಾರ 5.5-6 ಇದ್ದರೆ ಉತ್ತಮ. ಮಲ್ಲಿಗೆ ಬೇಸಾಯಕ್ಕೆ ಶುಷ್ಕ ಆರ್ದ್ರತೆಯಿಂದ ಕೂಡಿದ ಹವೆ ಉತ್ತಮ. ಸಮುದ್ರ ಮಟ್ಟದಿಂದ 600-1200 ಮೀಟರ್ ಎತ್ತರದವರೆಗೆ ಇದನ್ನು ಚೆನ್ನಾಗಿ ಬೆಳೆಯಬಹುದಾಗಿದೆ. ಮಲ್ಲಿಗೆಯನ್ನು ನಾಟಿ ಮಾಡಲು ಮಳೆಗಾಲ ಯೋಗ್ಯವಾಗಿದೆ. ಮಲ್ಲಿಗೆಯಲ್ಲಿ ಅನೇಕ ಪ್ರಭೇದಗಳಿದ್ದು ಇವೆಲ್ಲ ಓಲಿಯಸಿ ಕುಟುಂಬದ ಜಾಸ್ಮಿನ್ ಉಪವರ್ಗಕ್ಕೆ ಸೇರಿರುತ್ತವೆ. ಬಳ್ಳಿ ಅಥವಾ ಪೊದೆ ಸಸ್ಯಗಳು ಇರುತ್ತವೆ. ಈ ಕುಟುಂಬದಲ್ಲಿ ಸುಮಾರು 200 ಪ್ರಭೇದಗಳಿವೆ. ನಮ್ಮ ದೇಶದಲ್ಲಿರುವ ಸುಮಾರು 40 ಪ್ರಭೇದಗಳಲ್ಲಿ ಕೃಷಿ ದೃಷ್ಟಿಯಿಂದ 4 ಪ್ರಭೇದಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ವಸಂತ ಮಲ್ಲಿಗೆ, ಜಾಸ್ಮಿನ್, ಎರಿಕ್ಯುಲೇಟಮ್. ಹೂಗಳು ಸೂಜಿ ಆಕಾರದಲ್ಲಿದ್ದು ಪೊದೆ ಸಸ್ಯ ಜಾತಿಗೆ ಸೇರಿರುತ್ತೆ. ಹೂಗಳು ಸುವಾಸನೆ ಭರಿತವಾಗಿವೆ. ಈ ಪ್ರಭೇದದಲ್ಲಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ CO1 ಮುಜ್ಞೆ ಮತ್ತು CO2 ಮುಲೈ ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಹಡಗಲಿ ಮಲ್ಲಿಗೆ ಎಂಬ ತಳಿಯು ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಪಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಇದನ್ನು ಬೆಳೆಯಲಾಗುತ್ತೆ. ದುಂಡು ಮಲ್ಲಿಗೆ, ಜಾಸ್ಮಿನ್ ಶ್ಯಾಂಬಾಕ್. ಇದನ್ನು ಗುಂಡು ಮಲ್ಲಿಗೆ ಅಥವಾ ಮೈಸೂರು ಮಲ್ಲಿಗೆ ಎಂದು ಕರೆಯಲಾಗುತ್ತೆ. ಇದರಲ್ಲಿ 1 ಅಥವಾ ಹೆಚ್ಚು ಸುತ್ತುಗಳು ಇರುತ್ತವೆ. ಉಡುಪಿ ಮಲ್ಲಿಗೆ, ಈ ತಳಿಯನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ಹೂಗಳು ಸುವಾಸನೆ ಭರಿತವಾಗಿದ್ದು ಮೊಗ್ಗುಗಳು ದೊಡ್ಡ ಗಾತ್ರ ಹೊಂದಿ ಉದ್ದವಾಗಿರುತ್ತವೆ. ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ಹೂವನ್ನು ಬಿಡುತ್ತೆ. ಅರ್ಕ ಆರಾಧನ, ಈ ತಳಿಯು ದುಂಡು ಮಲ್ಲಿಗೆಯಿಂದ ಆಯ್ಕೆ ಮಾಡಲಾಗಿದೆ. ಹೂಗಳು 2 ಸುತ್ತು ದಳದಿಂದ ಕೂಡಿದ್ದು ಹೂವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ 8 ಟನ್ಗಳಷ್ಟಿರುತ್ತೆ. ಸುಗಂಧ ದ್ರವ್ಯದ ಮೇಣದ ಪ್ರಮಾಣವು .188% ಪ್ರಮಾಣದಲ್ಲಿ ಇರುತ್ತೆ. ಜಾಜಿ ಮಲ್ಲಿಗೆ, ಜಾಸ್ಮಿನ್ ಗ್ಲೆಂಡಿಫ್ಲೋರಮ್. ಜಾಜಿ ಮಲ್ಲಿಗೆಯನ್ನು ಸಾಮಾನ್ಯವಾಗಿ ಫ್ರೆಂಚ್ ಜಾಸ್ಮಿನ್, ಸ್ಪ್ಯಾನಿಷ್ ಜಾಸ್ಮಿನ್ ಎಂದು ಕರೆಯಲಾಗುತ್ತಿದೆ. ಹೂಗಳು ಅತ್ಯಂತ ಸುವಾಸನೆ ಭರಿತವಾಗಿದ್ದು ಸುಗಂಧದ ಎಣ್ಣೆಯನ್ನು ತೆಗೆಯಲು ಉಪಯೋಗಿಸಲಾಗುತ್ತೆ. CO1 ಪಿಚ್ಚೈ ತಳಿಯು ಹೆಕ್ಟೇರ್ಗೆ 10 ಟನ್ ಇಳುವರಿ ಕೊಡುತ್ತೆ. .29% ಕಾಂಕ್ರೀಟ್ ಹೊಂದಿರುವ ತಳಿ. ಇದರಿಂದ 1 ಹೆಕ್ಟೇರ್ಗೆ 25 ಕಿಲೋಗ್ರಾಂ ಕಾಂಕ್ರೀಟನ್ನು ಪಡಿಬೋದಾಗಿದೆ. ಇದನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುತ್ತೆ. ಮಲ್ಲಿಗೆ ಬೆಳೆಗೆ ಭೂಮಿ ಸಿದ್ಧ ಮಾಡಿ ನಾಟಿ ಮಾಡುವುದು ಹೇಗೆಂದರೆ, ನಾಟಿಗೆ ಮೊದಲು ಭೂಮಿಯನ್ನು 1-2 ಬಾರಿ ಆಳವಾಗಿ ಉಳುಮೆ ಮಾಡಿ ಸ್ವಚ್ಛ ಮಾಡಿಕೊಳ್ಬೇಕು. ನಂತರ 1.2 ಮೀಟರ್ನಿಂದ 1.2 ಮೀಟರ್ ಅಂತರದಲ್ಲಿ 0.5 ಮೀಟರ್ ಗಾತ್ರದ ಗುಣಿಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. 1-2 ವಾರಗಳ ನಂತರ ಗುಣಿಗಳಲ್ಲಿ ಸಮ ಪ್ರಮಾಣದ ಮೇಲ್ಮಣ್ಣು, ತಿಪ್ಪೆ ಗೊಬ್ಬರಗಳ ಮಿಶ್ರಣ ತುಂಬಬೇಕು. ಕೊಳೆತ ಎಲೆ ಗೊಬ್ಬರ, ಹೊಂಗೆ ಸೊಪ್ಪು ಬಳಸಬೇಕು. ಗುಣಿಗಳನ್ನು ತುಂಬಿದ ನಂತರ ತೆಳ್ಳಗೆ ನೀರನ್ನು ಕೊಟ್ಟಲ್ಲಿ ಆ ಮಿಶ್ರಣ ಚೆನ್ನಾಗಿ ಕಳೆಯುತ್ತದೆ. ಬೇವಿನ ಬೀಜದ ಪುಡಿ ಉದುರಿಸಿದರೆ ಗೆದ್ದಲು ಬಾಧೆ ಇರೋದಿಲ್ಲ. ನಾಟಿಯನ್ನು ಸಂಜೆಯ ತಂಪು ಹೊತ್ತಿನಲ್ಲಿ ಮಾಡಬೇಕು. ಜೂನ್ನಿಂದ ಆಗಸ್ಟ್ ತಿಂಗಳು ಇದರ ನಾಟಿಗೆ ಸೂಕ್ತ ಸಮಯವಾಗಿರುತ್ತೆ. ಮಲ್ಲಿಗೆಯ ಸಸಿಗಳನ್ನು ರೆಂಬೆಯ ತುಂಡು ಅಥವಾ ಬಳ್ಳಿಯನ್ನು ನೆಲದಲ್ಲಿ ಹುಗಿದು ಬೇರು ಬಿಡಿಸಿ ಪಡಿಬೇಕು. ಬೇರು ಬಿಟ್ಟ ರೆಂಬೆಯ ತುಂಡು ಅಥವಾ ಬಳ್ಳಿಯ ನಾಟಿಯನ್ನು ಕಿತ್ತು ಬೇರೆ ಜಾಗದಲ್ಲಿ ನೆಡುವುದು ಸಾಮಾನ್ಯ ವಿಧಾನವಾಗಿದೆ. ಬಲಿತ ರೆಂಬೆಯ ತುಂಡುಗಳು 4,000 PPM ಹಾಗೂ ತುದಿ ರೆಂಬೆಗಳಿಗೆ 1,000 PPM ಇಂಡೋ ಬ್ಯೂಟರಿಕ್ ಆಮ್ಲದಲ್ಲಿ 30 ಸೆಕೆಂಡ್ಗಳ ಕಾಲ ಅದ್ದಿ ತೆಗೆದು ನಾಟಿ ಮಾಡಿದಲ್ಲಿ ಹೆಚ್ಚು ಬೇರು ಪಡೆಯಲು ಸಾಧ್ಯ. ಇದಲ್ಲದೆ ಕೆಲವು ತಳಿಗಳಲ್ಲಿ ಸಸ್ಯದ ಮಗ್ಗಲು ಬರುವ ಕಂದುಗಳನ್ನು ನಾಟಿಗೆ ಉಪಯೋಗಿಸಬಹುದಾಗಿದೆ.
2: ರೈತರಿಗೆ ಸಲಹೆ ಕೇಳಿದರೆ ಇದು ಆಕಾಶವಾಣಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ 11 ಆಕಾಶವಾಣಿತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯಾಸ್ಯ ಆಕಾಶವಾಣಿ ಕಾರ್ಯಕ್ರಮಸ್ಯ ಏತತ್ 35th ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಾಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಕಾರ್ಯಕ್ರಮಃ ಆಕಾಶವಾಣಿ ವಾರ್ತಾ ವಿಭಾಗಸ್ಯ ಅಂತರ್ಜಾಲಪಟಲೇ www.news.com.in

ನೃತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ, ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಜ್ಯಾದ್ಯಂತ ಇಂದಿನಿಂದ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಚುರುಗಲಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ರಾಜ್ಯದ ಸಂಕಲ್ಪವಾಗಿದ್ದು, ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪೋಲಿಯೋ ಲಸಿಕೆ ಕೊಡಿಸುವಂತೆ ತಾಯಂದಿರಲ್ಲಿ ವಿನಂತಿಸಿದ್ದಾರೆ.
1: ಪೋಲಿಯೋ ಮುಕ್ತವಾದ ಭಾರತ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಇವತ್ತು ನಿರ್ಮಾಣವಾಗಿದ್ದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ವರ ಸಹಕಾರ ನಮಗೆ ಅತಿ ಅಗತ್ಯ. ಪ್ರತಿಯೊಂದು ತಾಯಂದಿರು ಕೂಡ 28ನೇ ತಾರೀಖು ಬೆಳಿಗ್ಗೆ 5 ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಇವತ್ತು ಹಾಕಿಕೊಳ್ಳಲು ತಮ್ಮ ವಿಶೇಷವಾದ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಿಕೊಳ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಡೆಯಲ್ಲಿ ಕೂಡ ಪೋಲಿಯೋ ಬೂತ್ ಅನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಸಾವಿರಾರು ಹೆಲ್ತ್ ವರ್ಕರ್ಸ್ ಬೂತ್ಸ್ ಮತ್ತು ನಮ್ಮ ಇಂದ್ರ ಸಿಬ್ಬಂದಿ ಕೂಡ ನೇಮಿಸಲಾಗಿದೆ. ಬಸ್ ಸ್ಟ್ಯಾಂಡ್, ಸ್ಕೂಲ್ ಅಥವಾ ಏರ್ಪೋರ್ಟ್ ಇನ್ನಿತರ ಪ್ರದೇಶಗಳು ಕೂಡ ಇವತ್ತು ಆ ನಮ್ಮ ಕಾರ್ಯಕರ್ತರು ಕಾರ್ಯನಿರತರಾಗಿದ್ದಾರೆ. ಅದಲ್ಲದೆ ಮೊಬೈಲ್ ಆಪ್ ಕೂಡ ಇವತ್ತು ಪ್ರಾರಂಭಿಸಲಾಗಿದೆ. ಇದರೆಲ್ಲ ಪ್ರಯೋಜನವನ್ನು ಸರ್ವರು ಕೂಡ ಪಲ್ಕೊಡ್ಬೇಕಂತ ಕೇಳಲಿಕ್ಕೆ ಬಯಸ್ತೇನೆ.

0: ನಶಾಮುಕ್ತ ಭಾರತ್ ವಿಕಸಿತ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ಇಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಶೆಮುಕ್ತ ಭಾರತ ಯುವಜನ ಜಾಗೃತಿ ಸಮಾವೇಶ ಹಾಗೂ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪರಾಷ್ಟಪತಿಯವರು 2 ದಿನಗಳ ರಾಜ್ಯ ಪ್ರವಾಸ ಇಂದಿಗೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನ ಲೋಕಭವನದಲ್ಲಿ ದಿಶಾಬೋಧ ಫೌಂಡೇಷನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ನಶೆಮುಕ್ತ ಭಾರತ ಅಭಿಯಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದ ಜಲವಿವಾದ ಸಹಯೋಗದಿಂದ ಬಗೆಹರಿಬೇಕು. ಈ ನಿಟ್ಟನಲ್ಲಿ ದೇಶದ ನದಿಗಳ ಜೋಡಣೆ ನೀರಿನ ಲಭ್ಯತೆಯ ಸಮಸ್ಯೆಯನ್ನು ಪರಿಹರಿಸುವ ಉತ್ತಮ ಮಾರ್ಗ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಪರಿಸರ ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ್ದರು. 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಿಸಲು ಅವರ ಕೊಡುಗೆ ಅನುಪಮವಾದದ್ದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃತಕ ಬುದ್ದಿಮತ್ತೆ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಯಿಂದ ವ್ಯಾಜ್ಯ ಪರಿಹಾರಕ್ಕೆ ಮಧ್ಯಸ್ಥಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಲಭಿಸಿದ್ದು ತಂತ್ರಜ್ಞಾನದ ನೆರವಿನೊಂದಿಗೆ ಮಾನವೀಯ ಸಂವೇದನೆಗೂ ಮಹತ್ವ ನೀಡಬೇಕಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಶಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಮಧ್ಯಸ್ಥಿಕೆ ಮತ್ತು ಸಂಧಾನ ಕೇಂದ್ರ ಬಿಐಎಸಿ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಸಿಎಂಎಸ್ ಬಿಸಿನೆಸ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಭಜನೆಯ ಸೇತುವೆಯಾಗಿ ಮಧ್ಯಸ್ಥಿಕೆಯ 2 ದಶಕಗಳು ವಿಷಯಾಧಾರಿತ 20ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆ ವ್ಯಾಜ್ಯಗಳ ಪರ್ಯಾಯ ಪರಿಹಾರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸಂಘಜ್ಜದ್ವಂ ಸಂವದದ್ವಂ ವೇದವಾಕ್ಯವನ್ನು ಉಲ್ಲೇಖಿಸಿದ ರಾಜ್ಯಪಾಲರು ಒಟ್ಟಾಗಿ ನಡೆಯುವ ಸಮಷ್ಟಿ ಹಿತ ಚಿಂತಿಸಿ ಪರಸ್ಪರರ ಭಾವನೆ ಅರ್ಥ ಮಾಡಿಕೊಳ್ಳುವ ಸಂಸ್ಕೃತಿಯೇ ಮಧ್ಯಸ್ಥಿಕೆಯ ಮೂಲ ತತ್ವವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಹುಶ್ರುತ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಪ್ರಸಾರದ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸ್ವಚ್ಛ ಭಾರತ ಹಾಗೂ ಸಮರ್ಥ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿ ವಿಕಸಿತ ಭಾರತ 2047ರ ಗಮ್ಯದತ್ತ ಮುಂದುವರಿದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚಿಕ್ಕಮಗಳೂರು ಬಸವ ತತ್ವ ಪೀಠಕ್ಕೆ ಭೇಟಿ ನೀಡಿ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಹೊತ್ತಗೆ ನೀಡಿದರು. ಕೇಂದ್ರದ ಜನಪರ ಯೋಜನೆಗಳಿಂದ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 24.5% ಇಳಿದಿದೆ. 2047ರ ವೇಳೆಗೆ ನಮ್ಮ ದೇಶ ಆರ್ಥಿಕ ಬಲಾಢ್ಯ ರಾಷ್ಟವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಪ್ರಥಮ ಪಿಸಿಬಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಮಹತ್ವಾಕಾಂಕ್ಷಿ ಇಂಟಿಗ್ರೇಟೆಡ್ ಪಿಸಿಬಿ ಮೆಗಾ ಕ್ಯಾಂಪಸ್ 100 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ವಿಜಯಪುರ ಜಿಲ್ಲೆ ಇಲೆಕ್ಟ್ರಾನಿಕ್ಸ್ ನವೀಕೃತ ಇಂಧನ ಪಾನೀಯ ಉದ್ಯಮ ಹಾಗೂ ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಆಕರ್ಷಿಸಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಮಾವಿಗೆ 437.50 ರೂಪಾಯಿ ನೇರ ಸಹಾಯಧನ ನೀಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ರೈತರಿಗೆ ತಲುಪುವ ಮುನ್ನವೇ ಕೇಂದ್ರದ ಪಾಲು 29 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಮೊದಲು ಪಾವತಿಸಿ ವಿಳಂಬದ ಸಂಕಷ್ಟ ತಪ್ಪಿಸಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಭಾನಾಪುರ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ವ್ಯಾನ್ ಮಧ್ಯದ ಅಪಘಾತದಲ್ಲಿ 4 ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಮೂಲದ ಕುಟುಂಬವಾಗಿದ್ದು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆಂಬಳಕಿನ ಕವಿ ಚನ್ನವೀರ ಕಣವಿ ಹಾಗೂ ಸಾಹಿತಿ ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಚನ್ನವೀರ ಕಣವಿ ಕಾವ್ಯ ಸ್ಪರ್ಧೆ ಹಾಗೂ ಶಾಂತಾದೇವಿ ಕಣವಿ ಕಥಾಸ್ಪರ್ಧೆಯ ಬಹುಮಾನ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಜರುಗಲಿದೆ. ಕ್ರಿಕೆಟಿಗ ರೋಹನ್ ಪಾಟೀಲ್ ಅವರ ಅರ್ಧಶತಕದ ಬಲದಿಂದ ಶಿವಮೊಗ್ಗ ಯೋಧಾಸ್ ತಂಡವನ್ನು ಮಣಿಸಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವಿನ ಓಟ ಮುಂದುವರೆಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ ತಂಡ ಒಡ್ಡಿದ 174 ರನ್ಗಳ ಗುರಿ ಬೆನ್ನತ್ತಿದ ಬೆಂಗಳೂರು ತಂಡ 7 ಹುದ್ದರಿಗಳಿಂದ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆ ಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಕೇಳಿ. ಸುರುದ್ರಮೂರ್ತಿ ಶಾಸ್ತ್ರಿ ವಿರಚಿತ ಈ ಒಂದು ಕವಿತೆ, ಯಾವ ರಾಗ ಹಾಡಲೇನು ಕೊರಳು ಮಧುರವಾದರೆ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:30:30. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ।
4: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ,
4: ಆಗ ನಮ್ಮ ಬದುಕು ಪಾವನವಾಗುವುದು।
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ।

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ ರಾಷ್ಟ್ರೀಯ ಶಾಸನ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಪ್ರಧಾನಿ ರೋಚೆ ಕೈಮನ್ನಲ್ಲಿ ನಡೆಯುವ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ 1 ತುಕಡಿ 2 ಭಾರತೀಯ ನೌಕಾಪಡೆಯ ಹಡಗುಗಳೊಂದಿಗೆ ಆಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೆಷಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ 3 ದಿನಗಳ ಭೇಟಿಯಲ್ಲಿದ್ದಾರೆ. ಈ ಭೇಟಿಯು ಭಾರತ ಮತ್ತು ಸೆಷಲ್ಸ್ ನಡುವಿನ ಬಲವಾದ ಮತ್ತು ಶಾಶ್ವತ ಸ್ನೇಹವನ್ನು ಪುನರುಚ್ಚರಿಸುತ್ತದೆ ಮತ್ತು ಎಲ್ಲಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ರಾಷ್ಟ್ರಗಳ ಹಂಚಿಕೆಯ ಬದ್ಧತೆಯನ್ನು ಬಲಪಡಿಸುತ್ತದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುವುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430 ಏರಿಕೆಯಾಗಿದೆ. ಕಳೆದ ಬುಧವಾರ ದಕ್ಷಿಣ ಅಮೆರಿಕದ ಈ ರಾಷ್ಟ್ರದಲ್ಲಿ 7.2 ಮತ್ತು 7.5 ತೀವ್ರತೆಯ ಸರಣಿ ಭೂಕಂಪಗಳಿಂದ ತತ್ತರಿಸಿದ ಜನರಿಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಕನಿಷ್ಠ 68,900 ಜನರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದಲ್ಲಿ ಅತ್ಯಂತ ತೀವ್ರವಾಗಿ ಹಾನಿಗೊಳಗಾದ ರಾಜ್ಯಗಳಲ್ಲಿ ಒಂದಾದ ಲಾ ಗ್ವೈರಾದಲ್ಲಿ ಕಾಂಕ್ರೀಟ್ ಅವಶೇಷಗಳ ನಡುವೆ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ನೆರೆಹೊರೆಯವರನ್ನು ಹುಡುಕಲು ಸ್ಥಳೀಯರು ಗುದ್ದಲಿ, ಭಾರೀ ಯಂತ್ರೋಪಕರಣಗಳು, ಹಗ್ಗಗಳು ಮತ್ತು ಬರಿಗೈಗಳ ಸಹಾಯದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಅಡಿಯಲ್ಲಿ ಇರುವ ಅವಕಾಶಗಳನ್ನು ದೀರ್ಘಕಾಲೀನ ವ್ಯವಹಾರ ವೃದ್ಧಿಗಾಗಿ ಪರಿವರ್ತಿಸಲು ಭಾರತೀಯ ಕಂಪನಿಗಳು ತಮ್ಮ ಬ್ರಿಟನ್ನ ಸಹಭಾಗಿ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಲಂಡನ್ನಲ್ಲಿ ನಡೆದ ಭಾರತ ಬ್ರಿಟನ್ ಪ್ರಗತಿಯ ಪಾಲುದಾರರು ವ್ಯಾಪಾರ ಸಮಾವೇಶ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದದಿಂದ ದೊರೆಯುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಉದ್ಯಮ ವಲಯಕ್ಕೆ ಸಲಹೆ ನೀಡಿದರು. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಿಇಟಿಎ ಒಪ್ಪಂದವನ್ನು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಪರಿವರ್ತನಾತ್ಮಕ ಚೌಕಟ್ಟಾಗಿ ಸ್ವಾಗತಿಸಿದ್ದಾರೆ ಎಂದು ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಪ್ರಯಾಣ ದಾಖಲೆಗಳನ್ನು ಪಡೆಯುವವರೆಗೆ ಯಾತ್ರೆಯನ್ನು ಪ್ರಾರಂಭಿಸಬೇಡಿ ಎಂದು ವಿದೇಶಾಂಗ ಸಚಿವಾಲಯ ದೇಶದ ನಾಗರಿಕರಿಗೆ ಸೂಚಿಸಿದೆ. ಚೀನಾಗೆ ಪ್ರವೇಶ ಪರವಾನಗಿ ಮತ್ತು ವೀಸಾಗಳಿಲ್ಲದೆ ಖಾಸಗಿ ಪ್ರವಾಸ ನಿರ್ವಾಹಕರ ಪ್ರವಾಸಗಳ ಮೂಲಕ ಯಾತ್ರೆ ಕೈಗೊಳ್ಳುವಾಗ ನೇಪಾಳದಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಹಾಯಕ್ಕಾಗಿ ವಿನಂತಿಸಿದ ನಂತರ ಸಚಿವಾಲಯ ಈ ಸಲಹೆಗಳನ್ನು ನೀಡಿದೆ. ದೃಢೀಕೃತ ಪ್ರಯಾಣ ದಾಖಲೆಗಳಿಲ್ಲದೆ ಅಥವಾ ಅಗತ್ಯ ದಾಖಲೆಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಯಾತ್ರಿಕರು ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮ ಪ್ರವಾಸ ನಿರ್ವಾಹಕರು ಸರಿಯಾಗಿ ನೋಂದಾಯಿಸಿಕೊಂಡಿದ್ದಾರೆಯೇ ಮತ್ತು ಅಧಿಕೃತರಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಯಾತ್ರಿಕರಿಗೆ ಸಲಹೆ ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗಾಗಿ ಹೆಲಿಕಾಪ್ಟರ್ ಸೇವೆಗಳ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಈ ಅವಧಿಯಲ್ಲಿ ಪ್ರತಿದಿನ ಸರಾಸರಿ 400 ಹೆಲಿಕಾಪ್ಟರ್ಗಳ ಸಂಚಾರ ನಡೆದಿದೆ ಎಂದು ತಿಳಿಸಿದೆ. ಸಚಿವಾಲಯದ ಪ್ರಕಾರ 12,000 ಹೆಚ್ಚು ಶಟಲ್ ಹಾರಾಟ

0: ಮಾರಾಟಗಳ ಮೂಲಕ 67,000 ಹೆಚ್ಚು ಯಾತ್ರಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ 2,000 ಹೆಚ್ಚು ಚಾರ್ಟರ್ ಹಾರಾಟಗಳ ಮೂಲಕ 11,000 ಅಧಿಕ ಭಕ್ತರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಸಂಪರ್ಕ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತನು ಹೆಚ್ಚಿನ ಸುಲಭತೆ, ಅನುಕೂಲತೆ ಹಾಗೂ ಸುರಕ್ಷತೆಯೊಂದಿಗೆ ಪ್ರಯಾಣಿಸುವಂತೆ ಮಾಡಲು ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ಭಾರತವು ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ವಿಶಾಲ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವಾಹಿನಿಯ ಕಾರ್ಯಕ್ರಮದ 9 ಆವೃತ್ತಿಯ ವೈದ್ಯರ ದಿನದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಸರ್ಕಾರವು ತನ್ನ ಆರೋಗ್ಯ ವಿಧಾನವನ್ನು ಅನಾರೋಗ್ಯ ಪೀಡಿತರ ಆರೈಕೆಯಿಂದ ಯೋಗಕ್ಷೇಮಕ್ಕೆ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಆರೈಕೆಯಿಂದ ಸಮಗ್ರ ಆರೋಗ್ಯ ರಕ್ಷಣೆಗೆ ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ನ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಸೆಮಿಫೈನಲ್ನಲ್ಲಿ ಅವರು ಜಪಾನ್ನ ಯುದೈ ಒಕಿಮೊತೊ ವಿರುದ್ಧ 22-20, 15-21, 21-19 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಚೈನೀಸ್ ತೈಪೆಯ ಸೂಲಿ ಯಾಂಗ್ ಅವರನ್ನು ರೌನಕ್ ಚೌಹಾಣ್ ಎದುರಿಸುತ್ತಿದ್ದಾರೆ. ಗೋವಾದ 14 ಇಂಟರ್ನ್ಯಾಷನಲ್ ಮಾಸ್ಟರ್ ಈಥನ್ ವಾಚ್ ಬಾಸ್ನಿಯಾ ಮತ್ತು ಹರ್ಜಗೋವಿನದಲ್ಲಿ ನಡೆದ ಸರಜೆವೊ ಜಿಎಂ ಮಿಕ್ಸ್ ಚೆಸ್ ಪಂದ್ಯಾವಳಿಯಲ್ಲಿ ತಮ್ಮ 3 ಹಾಗೂ ಅಂತಿಮ ಗ್ರ್ಯಾಂಡ್ಮಾಸ್ಟರ್ ನಾರ್ಮ್ ಸಾಧಿಸುವ ಮೂಲಕ ಭಾರತದ 96 ಚೆಸ್ ಗ್ರ್ಯಾಂಡ್ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 10 ಗ್ರ್ಯಾಂಡ್ಮಾಸ್ಟರ್ಗಳನ್ನು ಹಿಂದಿಕ್ಕಿ ಈ ಟೂರ್ನಿಯಲ್ಲಿ ಜಯಗಳಿಸಿದ ಇವರು ಅನುರಾಗ್ ಮಹಮಾಲ್ ಮತ್ತು ಲಿಯೋನ್ ಮೆಂಡೋನ್ಕಾ ಅವರ ನಂತರ ಗೋವಾದ 3 ಗ್ರ್ಯಾಂಡ್ಮಾಸ್ಟರ್ ಎನಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 3, 2011 ಜನಿಸಿದ ಈಥನ್ ಪ್ರಸ್ತುತ 2,522 ಫಿಡೆ ಶ್ರೇಯಾಂಕ ಹೊಂದಿದ್ದಾರೆ. ಫಿಫಾ ವಿಶ್ವಕಪ್ನ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪನಾಮಾ ತಂಡದ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇಂದು ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರ ಜೂಡ್ ಬೆಲ್ಲಿಂಗ್ಹ್ಯಾಮ್ ಮತ್ತು ಹ್ಯಾರಿ ಕೇನ್ ತಲಾ 1 ಗೋಲು ಗಳಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬೆನ್ನಲ್ಲೇ ಎಲ್ ಗುಂಪಿನಲ್ಲಿ ಇಂಗ್ಲೆಂಡ್ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನಾ ವಿರುದ್ಧ 2-1 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1,430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬೆಳ್ಳಿಮೋಡ ಚಿತ್ರದಿಂದ ಇದ್ದ ಈ ಒಂದು ಗೀತೆಯನ್ನು ದಾರಾ ಬೇಂದ್ರೆಯವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ಪರಸಂಗದ ಗೆಂಡೆ ತಿಮ್ಮ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ ಅವರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿರಚಿತ ಈ ಒಂದು ಗೀತೆಯನ್ನು ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರ ಕಾಕನಕೋಟೆ ಹಾಡಿದ್ದಾರೆ ಸುಲೋಚನಾ.

0: facilities and mine layer capabilities in response to an attack on a merchant vessel on Friday. U.S. Central Command said Iranian forces attacked the oil tanker Kiku with a one-way attack drone. The tanker was carrying more than 2 million barrels of crude oil while transiting the Strait of Hormuz. The U.S. military said Iran had a chance to honor the ceasefire agreement but elected not to when its forces attacked the Kiku. Iranian state television reported explosions in an area just north of the Strait of Hormuz. The death toll in Venezuela's earthquakes has risen to 1,430. The latest figures were released as rescuers continued the search for survivors of the 1-2 punch of 7.2 and 7.5 magnitude earthquakes that devastated the South American nation on Wednesday. A report.
1: Venezuela's government has said families reported at least 68,900 people missing 3 days after the earthquakes devastated the South American nation. The National Assembly President Jorge Rodriguez said tens of thousands of people are still working around the clock on search and rescue operations. Meanwhile, the Venezuelan Foundation for Seismological Research, FUNVISIS, reported that 4.1 magnitude earthquake was felt across the central region of Venezuela yesterday. The state seismological agency said the epicenter of the latest tremor was located about 35 kilometers west of La Guaira, a key port city on the country's central coast that was declared a disaster zone after sustaining extensive damage from the Wednesday's two powerful earthquake. The agency reported that the quake occurred at a shallow depth of 5 kilometers, which typically amplifies around shaking and increases the potential for structural damages. Seismologists continue to monitor the region closely, with the Venezuelan Foundation for Seismological Research maintaining round-the-clock surveillance. With Rupesh's report, Jigyasa Pandey for Akashvani News, Delhi.
0: And now moving on to sports news. In badminton, India's Kidambi Srikanth stormed into the men's singles final of the U.S. Open Championship in California today. Srikanth defeated Japan's Yudai Okimoto 22-20, 15-21, 21-19 in a hard-fought semifinal. The former world number one had booked his place in the last four with a 21-9, 12-21, 21-8 victory over Liao Zhoufu of Chinese Taipei in the quarterfinals. In football, in FIFA World Cup 2026, the Democratic Republic of Congo created history by reaching the knockout stage of the World Cup for the first time after defeating Uzbekistan 3-1 in Group K clash at Atlanta Stadium this morning. In another Group K fixture, Portugal and Colombia played out a goalless draw at Miami Stadium in Florida this morning. Earlier, England defeated Panama 2-0 in their Group L match in the United States. In another Group L fixture, Croatia beat Ghana 2-1 in Philadelphia, United States. In chess, Goa's 14-year-old international master Ethan Vaz has become India's 96th grandmaster after securing his third and final grandmaster Norm at the Sarajevo GM Mixed Tournament at Bosnia and Herzegovina. Ethan won the tournament, finishing ahead of 10 grandmasters. In the ICC Women's T20 World Cup, India will take on Australia in their final Group A match at Lord's Cricket Ground in London today. The match is scheduled to begin at 7 p.m. Indian Standard Time. Led by Harmanpreet Kaur, the women in blue are currently placed second in the Group A standings, having won three of their four matches. As part of our series, Prakriti Ki Baat Akashvani Ke Saath, we bring you a conversation on Chhattisgarh's Garbage Cafe. Run by Ambikapur Municipal Corporation, the cafe offers meals in exchange for plastic waste. In the program, we speak to Ritesh Saini, in charge of the Garbage Cafe.
2: We have a total collection of 50 to 55 tons of garbage every day. Garbage Cafe has reached all over the world from Ambikapur. The most important aspect of plastic recycling is that the quality of plastic should be good. If the plastic gets mixed with sewage, soil or other waste, it becomes difficult to recycle.
3: Prakriti Ki Baat, Akashvani Ke Saath.
0: To listen to the conversation, tune into 100.1 Akashvani Gold this morning at 9:10 a.m. You can also listen to it on News on AIR app and News on AIR official YouTube channel. The India Meteorological Department, IMD, has issued a red color warning for very heavy rainfall with isolated extremely heavy rainfall over Assam, Meghalaya, Sub-Himalayan, West Bengal and Sikkim today. The IMD said conditions are favorable for further advance of southwest monsoon into some more parts of Gujarat, Madhya Pradesh, Chhattisgarh, Jharkhand, Bihar and some parts of Uttar Pradesh and Uttarakhand during the next 2 to 3 days. And now for a look at today's newspapers, it's over to Shagun Chopra.
1: Thank you, Naresh. News about Prime Minister Narendra Modi's Seychelles visit figure prominently on the front pages of newspapers this morning. The Times of India carries a picture of PM Modi feeding a 194-year-old giant tortoise, Jonathan, considered the world's oldest living land animal, during his visit to the National Botanical Garden there. The Ram Temple Trust has confirmed that its General Secretary Champat Rai and member Anil Mishra have tendered their resignations amid allegations of irregularities in donations, reports in the Star Times. Iran-US trade, fresh attacks in worst escalation post-deal, writes the Financial Express, adding that each side says the other is violating the interim ceasefire. Under the headline, How Schools Breach Children's Data Privacy, the Economic Times reports that photos and videos of school children are posted on school websites and social media feeds without parental consent, potentially violating DPDP Act, exposing kids to online abuse and risks. In its editorial, captioned Plutocracy Gone Crazy, the Statesman writes that artificial intelligence has already taken away entry-level accounting, customer service, reporting and administrative support jobs. Significantly, in the first 10 months of 2025, AI was responsible for 11 lakh layoffs in the US tech sector. The paper adds that Anthropic, the present leader in AI technology, has called for stricter regulation of AI, warning of joblessness and even creation of bioweapons should AI remain unregulated, concluding that we can only ignore these warnings at our peril. And finally, arm in arm, Indians in US savor taste of home, retailers push diaspora demand with WhatsApp alerts and neighborhood vans as mango exports from India seen rising 30% this season, notes the Economic Times. And with that, it's back to you, Naresh.
0: Thank you, Shagun. And now before we end the bulletin, the headlines once again. Prime Minister Narendra Modi to hold talks with President of Seychelles, Patrick Hermini, today, to also address Seychelles National Assembly and interact with members of Indian diaspora. Prime Minister to share his thoughts in Mann Ki Baat program on Akashvani at 11 this morning. Ministry of External Affairs asks Indian citizens not to undertake Kailash Mansarovar Yatra without all required travel documents. U.S. military strikes multiple targets in Iran for second day at the direction of President Donald Trump. Death toll in Venezuela's earthquakes rises to 1,430 as rescuers continue search for survivors. And India's Kidambi Srikanth enters final of men's singles event at US Open Badminton in California. And with that, we end the morning news. Have a nice day.
4: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
5: ಇನ್ನು ನಾವು ಗ್ರಾಮವಾಣಿ ಕೇಂದ್ರವನ್ನ ಸ್ವಲ್ಪ ಗಮನಿಸೋಣ. ಇದು ಸಮುದಾಯ ರೇಡಿಯೋ ಕೇಂದ್ರ ಅಲ್ಲ. 2009 ದೆಹಲಿಯ ಐಐಟಿಯಲ್ಲಿ ಆರಂಭವಾದ ಸಾಮಾಜಿಕ ಸಂಸ್ಥೆ ಈ ಗ್ರಾಮವಾಣಿ. ಆನಂತರ ಅದು ದೆಹಲಿಯ ಸರ್ವಪ್ರಿಯ ವಿಹಾರಕ್ಕೆ ಹೋಯಿತು. ಇಲ್ಲಿ ಮಾಹಿತಿಯ ಪ್ರವಾಹ ಹಾಗೂ ಪೂರೈಕೆ ಮೇಲಿನಿಂದ ಕೆಳಗೆ ಹರಿಯುವುದರ ಬದಲಾಗಿ ಕೆಳಗಿನಿಂದ ಮೇಲೆ ಹರಿಯಬೇಕು ಎನ್ನುವುದು ಈ ಗ್ರಾಮವಾಣಿಯ ಉದ್ದೇಶ. ಅಂದರೆ ಬಹುತೇಕವಾಗಿ ನಾವು ಎಲ್ಲ ಸಮುದಾಯ ರೇಡಿಯೋಗಳಲ್ಲಿ ಕಾಣೋದು ಒಂದು ರೇಡಿಯೋ ಕೇಂದ್ರದಿಂದ ಜ್ಞಾನ ಜನರಿಗೆ ಹರಿತಾ ಇತ್ತು. ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳು ರೇಡಿಯೋ ಕೇಂದ್ರಗಳಲ್ಲಿ ಇರ್ತಾ ಇದ್ರು, ಅವರು ಕೊಡೋ ಮಾಹಿತಿ ಜನರಿಗೆ ತಲುಪ್ತಾ ಇತ್ತು. ಆದರೆ ಇಲ್ಲಿ ಜನರು ಸಂಪನ್ಮೂಲ ವ್ಯಕ್ತಿಗಳಾಗಿದ್ರು, ಅವರು ಮಾಹಿತಿಯನ್ನ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಪೂರೈಕೆ ಮಾಡ್ತಾ ಇದ್ರು. ಸರಳ ತಾಂತ್ರಿಕತೆ ಹಾಗೂ ಸಾಮಾಜಿಕ ಉಪಕರಣಗಳನ್ನು ಬಳಸಿಕೊಂಡು ಭಾರತದ 15 ರಾಜ್ಯಗಳ ಹಾಗೂ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನಮೀಬಿಯಾ, ಸೌತ್ ಆಫ್ರಿಕಾದ 2 ಮಿಲಿಯನ್ಗೂ ಅಧಿಕ ಜನರನ್ನು ಈ ಗ್ರಾಮವಾಣಿ ಪ್ರಭಾವಗೊಳಿಸಿತ್ತು. ಅಂದರೆ ಅದರ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದಾಗಿ 30 ಗ್ರಾಮೀಣ ರೇಡಿಯೋ ಕೇಂದ್ರಗಳು ತಮ್ಮ ಮೊಬೈಲ್ಗಳಲ್ಲಿ ಹಾಗೂ ಅಂತರ್ಜಾಲದ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆ ಮೂಲಕ ಜನರು ನೀಡಿದ ಫಿರ್ಯಾದಿಯ ಮೇರೆಗೆ ಜಾರ್ಖಂಡಿನ ನ್ಯಾಯಬೆಲೆ ಅಂಗಡಿಗಳ ಭ್ರಷ್ಟ ಅಧಿಕಾರಿಗಳನ್ನು ಸೆರೆ ಹಿಡಿಯಲಾಯಿತು. ಅಂದರೆ ಈ ಗ್ರಾಮವಾಣಿ ಜನರ ಮೂಲಕ ಹೇಗೆ ಸಮಾಜದಲ್ಲಿ ಪರಿವರ್ತನೆಯನ್ನು ತಂದಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಂತೆ ಉತ್ತರ ಪ್ರದೇಶದ ಮಹಿಳಾ ಸರಪಂಚರು ಮಾಹಿತಿ, ಕಲಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ಗ್ರಾಮವಾಣಿಯ ಮೂಲಕ ಹಂಚಿಕೊಳ್ತಾ ಇದ್ರು. ದೆಹಲಿಯ ನಾಗರಿಕರು ತ್ಯಾಜ್ಯ ನಿರ್ವಹಣೆಯ ಉಸ್ತುವಾರಿ ಹೊತ್ತರು. ನಾವು ಈಗ ತ್ಯಾಜ್ಯ ನಿರ್ವಹಣೆಯ ಕುರಿತು ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದೀವಿ. ಆದರೆ 2009-10 ಹೊತ್ತಿಗೆ ತ್ಯಾಜ್ಯ ನಿರ್ವಹಣೆಯ ಉಸ್ತುವಾರಿಯನ್ನ ಈ ಗ್ರಾಮವಾಣಿ ಸಂಸ್ಥೆ ದೆಹಲಿಯಂತಹ ಮಹಾನಗರದಲ್ಲಿ ಹೊಂದಿತ್ತು ಅಂದರೆ ಅದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಸಂಸ್ಥೆ ನೈಟ್ ಫೌಂಡೇಶನ್, ರಾಕ್ಫೆಲರ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ಗಳಂತಹ ಸಂಸ್ಥೆಗಳ ಸಹಕಾರವನ್ನು ಕೂಡ ಆಗ ಪಡೆದಿತ್ತು. ಮೊಬೈಲ್ ವಾಣಿಯ ಮೂಲಕ ಮಹಿಳಾ ಮೀಸಲಾತಿ ಬಿಲ್, 2014 ಮಹಿಳಾ ದೌರ್ಜನ್ಯ ವಿರೋಧ ಆಂದೋಲನ ಮುಂತಾದ ಆಂದೋಲನಗಳನ್ನು ಕೂಡ ಇದು ನಡೆಸಿತು. 2013 ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜಾರ್ಖಂಡಿನಲ್ಲಿ ಅರಿವನ್ನು ಮೂಡಿಸುವ ಕಾರ್ಯವನ್ನ ಇದು ಮಾಡ್ತಾ ಇತ್ತು. ಮಹಿಳೆಯರಿಗೆ ಆಸ್ತಿಯ ಹಕ್ಕು, ಅನಧಿಕೃತವಾಗಿ ಪಡೆದ ಡೊನೇಷನ್, ಗ್ರಾಮಗಳಲ್ಲಿ ಮದ್ಯದ ನಿಷೇಧ, ಬಾಲ್ಯ ವಿವಾಹ, ನೀರಿನ ನಿರ್ವಹಣೆ, ಹೀಗೆ ಒಂದು ಸಮೂಹಕ್ಕೆ ಆಯಾ ಭಾಗಗಳಲ್ಲಿ ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳ ಜೊತೆಗೆ ಮಹಿಳೆಯರಿಗೆ, ಮಕ್ಕಳಿಗೆ, ಒಟ್ಟು ಸಮಾಜಕ್ಕೆ ಬಾಧಿಸ್ತಾ ಇದ್ದಂತಹ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ಈ ಗ್ರಾಮವಾಣಿ ಕೈಗೆತ್ತಿಕೊಂಡು ಬಹಳ ಯಶಸ್ವಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಿತು. ಜೊತೆಗೆ ಸ್ಥಳೀಯ ಪತ್ರಿಕೆಗಳೊಂದಿಗೆ ಸೇರಿ ವ್ಯವಸ್ಥಿತ ಪ್ರಚಾರ ಮತ್ತು ಅರಿವಿನ ಕಾರ್ಯಕ್ರಮಗಳನ್ನು ಕೂಡ ಇದು ರೂಪಿಸಿಕೊಳ್ತಾ ಇತ್ತು. ಇದರಲ್ಲಿ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ IVR ಅನ್ನು ಅಳವಡಿಸಿ ಎಲ್ಲ ಮಾಧ್ಯಮಗಳಲ್ಲೂ ಈಗ IVR ಇರೋದು ಸಾಮಾನ್ಯ. ಆದರೆ 2009-10 ಹೊತ್ತಿಗೆ ಈ IVR ಅನ್ನ ಮೊಬೈಲಲ್ಲಿ ಅಳವಡಿಸಿದ್ದು ಗ್ರಾಮವಾಣಿಯ ಬಹಳ ಮಹತ್ವದ ಯಶಸ್ಸು ಅಂತಲೇ ಹೇಳಬಹುದು. ಅದನ್ನು ಅಳವಡಿಸಿ ಒಂದು ನಿಗದಿತ ಸಂಖ್ಯೆಗೆ ಗ್ರಾಮದವರು ಅವರ ಸಮುದಾಯದ ಬಗ್ಗೆ ಸಂದೇಶವನ್ನ ಕೊಡ್ತಾ ಇದ್ರು ಅಥವಾ ಬೇರೆಯವರು ನೀಡಿದ ಸಂದೇಶವನ್ನ ಅದರ ಮೂಲಕ ಕೇಳ್ತಾ ಇದ್ರು. ಜಾರ್ಖಂಡ್ ಹಾಗೂ ಬಿಹಾರದಲ್ಲಿ ಒಟ್ಟು 400,000 ಜನ ಇದನ್ನು ಆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದದ್ದು ಈ ಸಮುದಾಯ ಕೇಂದ್ರಗಳ ಮಹತ್ವವನ್ನ ಹಾಗೂ ಅದರ ಬಾಹುಳ್ಯವನ್ನ ನಮಗೆ ತಿಳಿಸುತ್ತೆ. ಪ್ರತಿದಿನ ಆಗ 5,000 ಕರೆಗಳು ಬರ್ತಾ ಇದ್ವು ಅಂತಂದ್ರೆ ಎಷ್ಟು ಜನ ಇದನ್ನ ಕೇಳ್ತಾ ಇದ್ರು, ಜೊತೆಗೆ ಎಷ್ಟು ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರು ಅನ್ನೋದನ್ನ ನಾವು ಅರ್ಥಕೊಳ್ಬಹುದು. ಜೊತೆಗೆ ಬೇರೆ ಬೇರೆ ವಿಷಯಗಳ ಮೇಲೆ ಕಾಲಕಾಲಕ್ಕೆ ಚರ್ಚೆಗಳು ನಡೀತಾ ಇದ್ವು.
6: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
8: ಆಕಾಶವಾಣಿ. ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ June 27 ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517 ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿ ಇಂತಹದ್ದೇ ವ್ಯವಸ್ಥಿತವಾದ ಒಂದು ನಗರವನ್ನು ನಿರ್ಮಾಣ ಮಾಡಬೇಕೆಂದು ನಿರ್ಧರಿಸಿ ದೂರದೃಷ್ಟಿಯಿಂದ ನಿರ್ಮಿಸಿದ ನಾಡೇ ನಮ್ಮ ಬೆಂಗಳೂರು ನಗರ. ಬೆಂಗಳೂರು ನಗರವನ್ನು ಸ್ಥಾಪಿಸಿದ ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ June 27 ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡುತ್ತಾ ಕೆಂಪೇಗೌಡರು ಮಹಾನ್ ವ್ಯಕ್ತಿತ್ವವುಳ್ಳ ನಾಯಕರು, ಅವರ ನಗರ ಪರಂಪರೆಯಲ್ಲಿ ಅನೇಕ ಸಮುದಾಯದವರು ಜೀವನ ಕಟ್ಟಿಕೊಂಡರು, ಆರ್ಥಿಕವಾಗಿ ಸದೃಢವಾದಂತಹ ಆಧುನಿಕ ಬೆಂಗಳೂರನ್ನು 500 ಹಿಂದೆಯೇ ನಿರ್ಮಾಣ ಮಾಡಿದ್ದು ಅವರ ಹೆಗ್ಗಳಿಕೆ, ಅವರ ವ್ಯಕ್ತಿತ್ವ ಯುವ ಜನತೆಗೆ ಸ್ಫೂರ್ತಿದಾಯಕವಾದದ್ದು ಎಂದು ಕೆಂಪೇಗೌಡರ ಅದ್ಭುತ ಕಾರ್ಯವನ್ನು ಶ್ಲಾಘಿಸಿದರು.
9: ಲಾಂಗ್ ಬಿಫೋರ್ ಮಾಡರ್ನ್ ಅರ್ಬನ್ ಪ್ಲಾನಿಂಗ್ ಎಮರ್ಜ್ಡ್ ಎಸ್ ಎ ಡಿಸಿಪ್ಲಿನ್, ನಾಡಪ್ರಭು ಶ್ರೀ ಕೆಂಪೇಗೌಡಜಿ ಡೆಮಾನ್ಸ್ಟ್ರೇಟೆಡ್ ಎಕ್ಸ್ಟ್ರಾಡಿನರಿ ಫೋರ್ ಸೈಟ್ ಇನ್ ಡಿಸೈನಿಂಗ್ ಬೆಂಗಳೂರು. ತೊಟ್ಟಬೇಡ ಸ್ಕ್ವಯರ್ ಅಂಡ್ ಆರ್ಗನೈಸ್ಡ್ ಇಟ್ ಇಂಟು ಎ ಸ್ಪೆಷಲೈಸ್ಡ್ ಕಮರ್ಷಿಯಲ್ ಪಿಟೇಸ್. dedicated to various trades and occupations. What is remarkable is that these communities were integrated into cities' economic life rather than gated by social hierarchy. This model encouraged cooperation, productivity and social harmony. He has not divided the society on the basis of caste. He has allocated the places for various work to be concentrated. Where cluster is there, there the concentration of that industry will be more. The expertization will come automatically. That is the idea behind this. We can say something else, but that is not correct. They have done it with a real sense in the mind that the society is always one. In many ways, it anticipated principles that modern cities around the world continue to follow. Nada Prabhu Sri Kembegowdaji's greatest contribution may well have been his understanding of environmental sustainability. Recognizing Bengaluru's lack of peroneal river, he created an interconnected network of lakes and Rajagalu ways to harvest rainwater, recharge groundwater, prevent flooding and support agriculture. He also ensured community participation in water management. That is what is lacking today. It is not lacking only in Karnataka or Tamil Nadu or any, it is lacking all over the country today. Previously, as long as the farmers were taking care of that, everything was fine. Now everybody is expecting the government has to take every care. That is where lacuna is coming up. Unless the people participation is there, nothing will be so successful. That is his idea, and he make the people to participate in all his good efforts. Equally important was his commitment to greenery. Large-scale tree planting, protection of lake surroundings and preservation of open community spaces created the pleasant climate for which Bengaluru become famous even today. 500 years, still Bengaluru is the more greenish city than any other city in the country. Nada Prabhu Sriman Kembegowdaji was a reformer who challenged the harmful customs with moral courage and a commitment to human dignity. He teaches the importance of long-term thinking, sustainable development, social inclusion and institution building. These are what we call as modern thoughts of economics, modern thoughts of social reforms. This all has been implemented by him before 500 years. As India moves towards the vision of our Honorable Prime Minister Sriman Narendra Modi ji of a Viksit Bharat by 2047, Nada Prabhu Kembegowda's example reminds us that enduring progress requires both ambition and responsibility. Great nations are built by individuals who think beyond their own lifetimes and work for generations yet to come. To the young students present here today, I offer a special message. Study the history of your city and your nation. Draw inspiration from a great visionary ruler like Nada Prabhu Sriman Kembegowdaji, who transformed the vision into reality. Whatever your chosen field, science, maybe technology, medicine, law, education, literature or public service, ask yourself, what will I build for the society? What contribution will I leave for the future generation? This should be the basic question inside every youngster who are sitting here, because you are going to be the leaders of tomorrow. Success is not measured only by personal achievement, but by the positive impact we create for the society. And with these words, I got a great inspiration again to work for the society from the life history of Nada Prabhu Sri Kembegowdaji, a great ruler who has worked for the society, not for himself. And with these words, I wish you all every success, and we all must have the spirit of the nation and the spirit for service, sustainability and nation building. That's what he has preached to all of us, what he has embodied all his life. That should be taken into account. And with these words,
10: ಐ ವಿಶ್ ಯು ಆಲ್ ಎವ್ರಿ ಸಕ್ಸಸ್ ಇನ್ ಯುವರ್ ಲೈಫ್. ಜೈ ಹಿಂದ್, ಜೈ ಕರ್ನಾಟಕ, ಲಾಂಗ್ ಲಿವ್ ಮದರ್ ಭಾರತ್. ಎಲ್ಲವರಕ್ಕೂ ನಮಸ್ಕಾರ.
8: ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡುತ್ತಾ, ಕೆಂಪೇಗೌಡರು 5 ದಶಕಗಳ ಹಿಂದೆ ಯಾವ ನಗರದ ಕಲ್ಪನೆ ಮಾಡಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದರೋ ಅದು ಇಂದು ವಿಶ್ವದಲ್ಲೇ ಪ್ರಮುಖವಾದ ವೈಜ್ಞಾನಿಕ ಮತ್ತು ಔದ್ಯಮಿಕ ನಗರಗಳಲ್ಲಿ ಒಂದಾಗಿದೆ. ಅವರು ಕೇವಲ ಜನವಸತಿ ರಸ್ತೆಯ ಬಗ್ಗೆ ಅಷ್ಟೇ ಅಲ್ಲದೆ ಜಲ ಸಂರಕ್ಷಣೆಗಾಗಿ ಕೆರೆಗಳ ನಿರ್ಮಾಣ, ಕೃಷಿ ವ್ಯಾಪಾರ, ಸಂಸ್ಕೃತಿ ಹಾಗೂ ಸಾಮಾಜಿಕ ಸಮೃದ್ಧತೆಗೆ ಸಮಾನವಾದ ಸ್ಥಾನಮಾನ ನೀಡಿದ್ದರು. ಈ ಕಾರಣಕ್ಕೆ ಅವರ ಹೆಸರು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದರು.
11: ಲಗ್ಭಗ 5 ಶತಾಬ್ದಿಯ ಪೂರ್ವ ಉನ್ನೊನೆ ಜಿಸ್ ನಗರ ಕಿ ಕಲ್ಪನಾ ಕಿ ಥಿ ವಾಜ್ ವಿಶ್ವಕ್ಕೆ ಪ್ರಮುಖ ನವಾಚಾರ ವಿಜ್ಞಾನ ಪ್ರೌದ್ಯೋಗಿಕಿ ಓರ್ ಉದ್ಯಮಿತಾ ಕ್ಷೇತ್ರ ಕೇಂದ್ರಕ್ಕೆ ರೂಪ ಮೇ ಪ್ರತಿಷ್ಠಿತ ಹೇ. ಯೇ ಉನ್ಕಿ ದೂರದೃಷ್ಟಿ ಓರ್ ಸುಶಾಸನ ಕಾ ಜೀವಂತ ಪ್ರಮಾಣ ಹೇ. ಕೆಂಪೇಗೌಡ ಜಿನೆ ನಗರ ನಿರ್ಮಾಣ ಕೋ ಭವನೋ ಓರ್ ಸಡಕೋ ತಕ್ ಸೀಮಿತ ನಹೀ ರಖಾ. ಉನ್ಹೊನೆ ಜಲ ಸಂರಕ್ಷಣ, ತಾಲಾಬೋ ಕಿ ವ್ಯವಸ್ಥಾ, ಕೃಷಿ ವ್ಯಾಪಾರ, ಸಂಸ್ಕೃತಿ ತಥಾ ಸಾಮಾಜಿಕ ಸಮೃದ್ಧತಾ ಕೋ ಸಮಾನ ಮಹತ್ವ ದಿಯಾ. ಯಹಿ ಕಾರಣ ಹೇ ಕಿ ಉನ್ಕಾ ನಾಮ ಆಜ್ ಬಿ ಜನಮಾನಸ್ ಕೆ ಹೃದಯ ಪರ್ ಅಂಕಿತ ಹೇ. ಆಜ್ ಜಬ್ ವಿಶ್ವ ಸತತ ವಿಕಾಸ, ಪರ್ಯಾವರಣ ಸಂರಕ್ಷಣ ಓರ್ ಸಮಾವೇಶಿ ಶಹರೀಕರಣ ಕಿ ಬಾತ್ ಕರ್ ರಹಾ ಹೇ, ತಬ್ ಹಮೇ ಯಹ ಸ್ಮರಣ ರಖನಾ ಚಾಹಿಯೇ ಕಿ ಇನ್ ಮೂಲ್ಯೋ ಕಿ ಮಜಬೂತ್ ನೀವ್ ಹಮಾರೇ ಮಹಾನ್ ಪೂರ್ವಜೋ ನೇ ಬಹುತ್ ಪಹಲೇ ಹಿ ರಖ ದಿ ಥಿ. ಬೆಂಗಳೂರು ಆಜ್ ಭಾರತ್ ಕಿ ನವಾಚಾರ ರಾಜಧಾನಿ ಕೆ ರೂಪ ಮೇ ವಿಶ್ವಭರ್ ಮೇ ಅಪನಿ ವಿಶಿಷ್ಟ ಪಹಚಾನ್ ಬನಾ ಚುಕಾ ಹೇ. ವಿಜ್ಞಾನ, ಸೂಚನಾ ಪ್ರೌದ್ಯೋಗಿಕಿ, ಜೈವ ಪ್ರೌದ್ಯೋಗಿಕಿ, ಸ್ಟಾರ್ಟ್ಅಪ್ ತಥಾ ಅನುಸಂಧಾನ ಕೆ ಕ್ಷೇತ್ರ ಮೇ ಇಸ್ಕಿ ಉಪಲಬ್ಧಿಯಾ ಅದ್ವಿತೀಯ ಹೇ. ಪ್ರಗತಿ ತಬಿ ಸಾರ್ಥಕ ಹೋತಿ ಹೇ ಜಬ್ ಅಪನಿ ಜಡೋ ಸೇ ಜುಡಿ ರಹೆ. ನಾಟ್ ಪ್ರಭು ಕೆಂಪೇಗೌಡ ಜೀ ಕಾ ಜೀವನ ಯುವಾಓ ಕೆ ಲಿಯೇ ಪ್ರೇರಣಾ ಕಾ ಸ್ರೋತ ಹೇ. ಉನ್ಹೊನೆ ಸೀಮಿತ ಸಂಸಾಧನೋ ಮೇ ಭೀ ಬಡೆ ಸಪ್ನೆ ದೇಖೆ ಓರ್ ಉನ್ಹೆ ಸಾಕಾರ ಕಿಯಾ. ಆಜ್ ಭಾರತ ವಿಕಸಿತ ಭಾರತ 2047 ಕೆ ಲಕ್ಷ್ಯ ಕಿ ಓರ್ ಅಗ್ರಸರ್ ಹೇ. ಇಸ್ ಲಕ್ಷ್ಯ ಕಿ ಪ್ರಾಪ್ತಿ ಕೆ ಲಿಯೇ ಹಮೇ ಭೀ ಕೆಂಪೇಗೌಡ ಜೀ ಕಿ ತರಹ ದೂರದರ್ಶಿತಾ, ನವಾಚಾರ, ಪರಿಶ್ರಮ ಓರ್ ಸಮರ್ಪಣ ಕಿ ಭಾವನಾ ಕೋ ಅಪನಾನಾ ಹೋಗಾ. ಹಮೇ ಇಸ್ ಗೌರವಶಾಲಿ ಪರಂಪರಾ ಕೋ ಆಗೆ ಬಢಾತೆ ಹುವೆ ಐಸಾ ಸಮಾಜ ನಿರ್ಮಿತ ಕರ್ನಾ ಹೇ ಜಹಾ ವಿಕಾಸ್ ಕೆ ಸಾಥ್ ಸಂವೇದನಶೀಲತಾ, ಸಮೃದ್ಧಿ ಕೆ ಸಾಥ್ ಸಮಾನತಾ ಓರ್ ಪ್ರಗತಿ ಕೆ ಸಾಥ್ ಪರ್ಯಾವರಣ ಸಂರಕ್ಷಣ ಸುನಿಶ್ಚಿತ ಹೋ.
8: ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ.
12: ಕೆಂಪೇಗೌಡರು ಅಂದ ತಕ್ಷಣ ನಮ್ಮ ಬೆಂಗಳೂರು ನಗರದ ಒಂದು ಏಳಿಗೆ. ಅವರು ಯಾವ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದಕ್ಕೆ ತೀರ್ಮಾನಗಳನ್ನು ಮಾಡಿದ್ರು, ಆ ಒಂದು ತೀರ್ಮಾನದ ಕ್ಷಣ ಬಹುಶಃ ಬೆಂಗಳೂರು ನಗರ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥದ್ರಲ್ಲಿ ಬಹುಶಃ ಕೆಂಪೇಗೌಡರ ದೂರದೃಷ್ಟಿಯಿಂದ ಈ ಬೆಂಗಳೂರು ನಗರವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತೇವೆ, 1000 ಒಂದು ಸರೋವರಗಳನ್ನು ಕಟ್ಟಿದಂಥ ಕೆಂಪೇಗೌಡರ ಬಗ್ಗೆ ನಾವು ನೆನೆಸ್ಕೋತೀವಿ. ಆದರೆ ಇವತ್ತು ನಾವು ನೀರಿನ ಹಂಚಿಕೆ ಬಗ್ಗೆ ಏನು ಮಾತನಾಡ್ತಾ ಇದ್ದೇವೆ, ಬಹುಶಃ ಅವರು ಕಟ್ಟಿದಂಥ ಕೆರೆಗಳನ್ನು ನಾವು ಉಳಿಸ್ಕೊಂಬಂದಿದ್ದೀರಿ. ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಹಲವಾರು ಕೆರೆಗಳನ್ನು ನಾವು ಮುಚ್ಚಾಕಿದ್ದೇವೆ. ಅವರು ಕಟ್ಟಿದಂಥ ಕೆರೆಗಳನ್ನು ಉಳಿಸಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಒಂದು ಭೂಮಿಗಳ ಮೇಲೆ ಇರತಕ್ಕಂಥ ವ್ಯಾಮೋಹ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವೇ ಕಾರಣಕರ್ತರಿದ್ದೇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳು ಈ ಬೆಂಗಳೂರು ನಗರ ಬೆಳೆದಿರತಕ್ಕಂಥ ಪರಿಸ್ಥಿತಿಗಳನ್ನು ನೋಡಿದ್ರೆ ಮುಂದೆ ನೀರಿನ ಸಮಸ್ಯೆಯನ್ನು ನಾವೇನು ಎದುರಿಸಬೇಕಾಗ್ತದೆ ಅದರ ಬಗ್ಗೆ ಈಗಾಗಲೇ ಬಹಳ ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕೆ ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳೇನಿದ್ದಾರೆ ಅವರಿಗೆ ಈ ಒಂದು ನೀರಿನ ಸಮಸ್ಯೆಯ ವಿಷಯದಲ್ಲಿ ಬಹಳ ವಿಷಯಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಹಾಗೂ ನೀರಿನ ಹಂಚಿಕೆಯಲ್ಲಿ ಇರತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದರ ಸಂಪೂರ್ಣ ಅರಿವು ನಮ್ಮ ಉಪರಾಷ್ಟ್ರಪತಿಗಳಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬಹುಶಃ ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ, ಬೆಂಗಳೂರು ನಗರ ಇದು ಕೇವಲ ಒಂದು ಸಮಾಜ ಇಲ್ಲ ಕನ್ನಡಿಗರಿಗೆ ಸೇರಿರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ನಗರ ಈ ದೇಶದ ಹಲವಾರು ಭಾಗದಿಂದ ಬರತಕ್ಕಂಥ ಪ್ರತಿಯೊಬ್ಬರಿಗೂ ನೆರಳು ಜೀವನವನ್ನು ಕೊಟ್ಟಿರ್ತಕ್ಕಂಥ ನಗರ ಇದು. ಈ ನಗರದಲ್ಲಿ ಮುಂದಿನ ದಿನಗಳು ನೀರಿನ ಒಂದು ಅಭಾವವನ್ನು ನಾವೇನು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಯುತ ಉಪರಾಷ್ಟ್ರಪತಿಗಳಿಗೆ ಈ ವಿಷಯದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕರ್ನಾಟಕದಲ್ಲಿ ಇರತಕ್ಕಂತಹ ನೀರಿನ ಸಮಸ್ಯೆ ಬಗ್ಗೆ ತಾವು ಸ್ವಲ್ಪ ನಮ್ಮ ಪರವಾಗಿ ದೆಹಲಿಯಲ್ಲಿ ಧ್ವನಿಗೂಡಿಸಿದ್ರೆ ಬಹುಶಃ ನಮಗೆ ದೊಡ್ಡ ಶಕ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಿಮ್ಮೆಲ್ಲರಿಗೆ ಕೆಂಪೇಗೌಡರ ಈ ಒಂದು ಜಯಂತ್ಯೋತ್ಸವದಲ್ಲಿ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.
8: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾ ನಂದನಾಥ ಮಹಾಸ್ವಾಮೀಜಿಯವರು ಹೀಗೆ ಮಾತನಾಡಿದರು.
13: ಕೆಂಪೇಗೌಡರು ಕೇವಲ ಭೌತಿಕವಾಗಿ ನಗರವನ್ನು ಸೃಷ್ಟಿ ಮಾಡಿ ಹೋಗಲಿಲ್ಲ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಅಷ್ಟೇ ಕರೆಯೋದಿಲ್ಲ, ಧರ್ಮಪ್ರಭುಗಳಂತಲೂ ಕೂಡ ಕರೀತಾರೆ. ನಮ್ಮ ಪರಂಪರೆಯಲ್ಲಿ ವ್ಯಕ್ತಿಯ ಹುಟ್ಟು ಮುಕ್ತಿಗೋಸ್ಕರ ಅಂತ ನಮಗೆ ಗೊತ್ತು. ಆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಮೂರು ದಾರಿಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿದ್ದಾರೆ. ಸೆಲ್ಫ್ಲೆಸ್ ಸರ್ವಿಸ್, ಡಿವೋಷನ್ ಟುವರ್ಡ್ಸ್ ದ ಅಲ್ಟಿಮೇಟ್ ಗಾಡ್ ಅಂಡ್ ಅಕ್ವೈರಿಂಗ್ ದ ಅಲ್ಟಿಮೇಟ್ ವಿಸ್ಡಮ್. ನಿಷ್ಕಾಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ಜನಮಾನಸದಲ್ಲಿ ಭಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ನಂತರದಲ್ಲಿ ಜ್ಞಾನವನ್ನು. ಕೆಂಪೇಗೌಡರು ಇವತ್ತಿಗೂ ಮಾನ್ಯ, ಇನ್ನು ಸಾವಿರ ವರ್ಷಗಳ ನಂತರದಲ್ಲಿ ಕೂಡ ಮಾನ್ಯರಾಗ್ತಾರೆ. ಕಾರಣ ಏನಂತಂದ್ರೆ ಸ್ವತಃ ಸೇವೆಯನ್ನು ಮಾಡಿ ಪುನೀತರಾದಂಥ ವ್ಯಕ್ತಿ. ಕೇವಲ ಸೇವೆ ಅಷ್ಟೇ ಅಲ್ಲ, ಭಕ್ತಿ ಇಲ್ಲದೆ ಹೋದದ್ದೇ ಆದ್ರೆ ಜನ ನಾಸ್ತಿಕರಾಗಿ ಹೋಗ್ತಾರೆ, ಜಡಗಟ್ಟಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮತಾವಲಂಬಿಗಳಿಗೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಕೊಟ್ಟು ಸ್ವತಃ ಧರ್ಮಪ್ರಭುಗಳಾದಂತಹವರು. ಕೊನೆಗೆ ಜ್ಞಾನ ಇಲ್ಲದೆ ಹೋದದ್ದೇ ಆದರೆ ಬೋಧಹಾನ್ಯ ಸಾಧನೆ ಬೀಹಿ ಸಾಕ್ಷಾತ್ ಮೋಕ್ಷಿಕ ಸಾಧನ. ಮೋಕ್ಷ ಇಲ್ಲ, ಮೋಕ್ಷ ನಮಗೆ ಸಿಗಬೇಕು ಅಂದ್ರೆ, ಮುಕ್ತಿ ಸಿಗಬೇಕು ಅಂದ್ರೆ, ಅಲ್ಟಿಮೇಟ್ ಲಿಬರೇಷನ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಇಗ್ನೋರೆನ್ಸ್ ನಮಗೆ ಸಿಗಬೇಕು ಅಂತಂದ್ರೆ ನಮಗೆ ಸೇವೆನೂ ಬೇಕು, ಭಕ್ತಿ ಬೇಕು, ಅದರ ಜೊತೆಯಲ್ಲಿ ಜ್ಞಾನ ಬೇಕು. ಅಂತಹ ಜ್ಞಾನ ಕೇಂದ್ರಗಳನ್ನು ಕೂಡ ಸೃಷ್ಟಿಸಿಕೊಟ್ಟಂತವರು ಕೆಂಪೇಗೌಡರು. ಇಂತೆಲ್ಲವನ್ನು ಕೂಡ ನಮಗೆ ಕಟ್ಟಿ ಕೊಟ್ಟು ಹೋಗಿರ್ತಕ್ಕಂಥ ಕೆಂಪೇಗೌಡರ ನಾವು ಸ್ಮರಿಸೋದ್ರಿಂದ ನಮ್ಮ ಬದುಕು ಪುನೀತ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ.
8: ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಶ್ರೀ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಲವು ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಷ್ಟ್ರಗೀತೆಯಿಂದ ಆರಂಭವಾದ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು.

ಇದುವರೆಗೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27ರಂದು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಕೆವಿ ಕೃಷ್ಣಪ್ಪ, ಪ್ರಸ್ತುತಿ ಮತ್ತು ಸಂಕಲನ ದಾಕ್ಷಾಯಣಿ ಪಿ, ತಾಂತ್ರಿಕ ಸಹಕಾರ ಬಿ ಉಮಾ ಹಾಗೂ ತಮಿಳ್ ಅರಸಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಹಾಗೂ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಸರು ದಾರಿಯಲಿ ಸಾಗುವುದು. ಸಿರಿ ಮಾತ್ರಕ್ಕೇನಲ್ಲ, ಪೆಣ್ ಮಾತ್ರಕ್ಕೇನಲ್ಲ, ಕರುಬಿಜನ ಕೆಸರು ದಾರಿಯಲಿ ಸಾಗುವುದು. ಬಿರುದ ಗಳಿಸಲಿ ಕೆಸಪ ಹೆಸರ ಪಸರಿಸಲೆಸೆಪ ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ. ಬಿರುದ ಗಳಿಸಲಿ ಕೆಸಪ ಹೆಸರ ಪಸರಿಸಲೆಸೆಪ ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ.

ಹೆಸರನ್ನು ಗಳಿಸಲು ಯತ್ನಿಸಿದರೆ ತಪ್ಪೇನು? ನಾವು ಸಾಧನೆ ಮಾಡಿರುತ್ತೇವೆ, ಕೀರ್ತಿ ಬಯಸುತ್ತೇವೆ, ದಾನ ಮಾಡುತ್ತೇವೆ, ಹೆಸರು ಹಾಕಿಸಿಕೊಳ್ಳುತ್ತೇವೆ, ಕಟ್ಟಡ ಕಟ್ಟಿಸುತ್ತೇವೆ, ಹೆಸರಿನ ಕಲ್ಲನ್ನು ನಡೆಸುತ್ತೇವೆ, ದಪ್ಪಕ್ಕರೆಗಳಲ್ಲಿ ಹೆಸರನ್ನು ಕೊರಿಸುತ್ತೇವೆ, ಸನ್ಮಾನ ಏರ್ಪಡಿಸಿ ಪ್ರಶಸ್ತಿ ಪಡೆಯುತ್ತೇವೆ, ತಪ್ಪೇನಿದೆ ಎನ್ನುವವರಿದ್ದಾರೆ. ಆದರೆ ನಿಮ್ಮ ಹೆಸರನ್ನು ಹೊಗಳುವವರು, ನಿಮಗೆ ಪ್ರಶಸ್ತಿ ನೀಡುವವರು, ನಿಮ್ಮ ಹೆಸರಿನ ಫಲಕ ಹಾಕುವವರು ಯಾರು? ನೀವು ಹೇಳಿ ಮಾಡಿಸಿದವರು. ತಾವಾಗಿ ಜನರೇಕೆ ಮಾಡುತ್ತಾರೆ? ಎಷ್ಟೋ ಜನ ದಾನ ಮಾಡಿದ್ದಾರೆ, ನೀವು ಮಾಡಿದ್ದೀರಿ. ಎಷ್ಟೋ ಜನ ಮರ ನೆಟ್ಟಿದ್ದಾರೆ, ನೀವು ನೆಟ್ಟಿದ್ದೀರಿ. ಕೆರೆ ಕಾಲುವೆ ಕಟ್ಟಿಸಿದವರು ಎಷ್ಟೋ ಮಂದಿ, ಅವರಂತೆಯೇ ನೀವು. ಆದರೆ ಅವರಾರೂ ಬೋರ್ಡ್ ಹಾಕ್ಕೊಂಡಿಲ್ಲ, ಹೆಸರಿಗಾಗಿ ಮಾಡಿಲ್ಲ, ಆತ್ಮಸಂತೋಷಕ್ಕೆ, ಧರ್ಮ ಪರಿಪಾಲನೆಗೆ, ಲೋಕೋದ್ಧಾರಕ್ಕೆ ಮಾಡಿದ್ದಾರೆ. ಜನ ಹೊಗಳಲಿ ಅಂತಲ್ಲ, ಅಂಥವರಿಂದಲೇ ನಿಜವಾದ ಲೋಕ ಕಲ್ಯಾಣ ಕಾರ್ಯ ಆಗಿರುವುದು ಇದುವರೆಗೆ. ಯಾವ ಬಾವಿ, ಕೆರೆ, ಕೊಳ ನಾನು ನಿಮ್ಮ ದಾಹ ಅಡಗಿಸಿದ್ದೇನೆ, ಜಲದಾನ ಶೂರ ಅಂತ ಹೊಗಳಿ ನನ್ನನ್ನು ಎಂದು ಹೇಳಿದೆ? ಯಾವ ಫಲ ಸಮೃದ್ಧಿ, ಗಿಡ ಮರ ಹೂ ತುಂಬಿದ ಬಳ್ಳಿ ನನ್ನನ್ನು ಕುರಿತು ಹಾಡಿ ಹೊಗಳಿರಿ ಎಂದಿದೆ? ಇಲ್ಲವಲ್ಲ. ಆದರೆ ಕೀರ್ತಿ ಬಯಸುವ, ಹೆಸರು ಬೇಕೆನ್ನುವ ಮನುಷ್ಯ ತನ್ನ ಹೆಸರು ಕಂಗೊಳಿಸಬೇಕು, ಪ್ರಶಸ್ತಿ ತನಗೆ ಬರಬೇಕು, ತನ್ನನ್ನು ಕರೆದು ಸನ್ಮಾನ ಮಾಡಬೇಕು ಎಂದು ಎಷ್ಟೋ ಸಲ ತಾವೇ ಹಣ ಕೊಟ್ಟು ಹುರಿದುಂಬಿಸಿ ಪ್ರಸಿದ್ಧಿಗೆ ಯತ್ನಿಸಿದ್ದಾನೆ. ಪ್ರಶಸ್ತಿ ಅವಾರ್ಡ್ ಪಡೆಯಲು ಕುಮಾರ್ಗಗಳನ್ನು ಅನುಸರಿಸಿದ್ದಾನೆ, ಅಡ್ಡದಾರಿ ಹಿಡಿದವನಿದ್ದಾನೆ. ತಾಮಸ ವರ್ಗದ ಜನ ಈ ವರ್ಗಕ್ಕೆ ಸೇರುತ್ತಾರೆ. ದೇವಸ್ಥಾನಕ್ಕೆ, ಧರ್ಮ ಕಾರ್ಯಗಳಿಗೆ ಅಪಾರ ಸಹಾಯ ಮಾಡಿದವರು ಎಷ್ಟೋ ಜನ ಭಕ್ತರೊಬ್ಬರು ಎಂದು ಬರೆಸಿಕೊಳ್ಳುತ್ತಾರೆ. ಕೆಲವೇ ಸಾವಿರ ನೂರುಗಳು ಕೊಟ್ಟವರು ಎಷ್ಟೋ ಜನ ನನ್ನ ಹೆಸರು ಮೊದಲಲ್ಲಿ ಬರಬೇಕು, ದಪ್ಪಕ್ಷರಗಳಲ್ಲಿ ಹಾಕಿ ಎಂದು ಒತ್ತಾಯಿಸುತ್ತಾರೆ. ಕಾಳಹಣ ಸಂಪಾದಿಸಿ ದಾನ ಮಾಡಿ ದೊಡ್ಡವರಾಗಲು ಯತ್ನಿಸುವವರು ಎಷ್ಟೋ ಜನ ಇದ್ದಾರೆ. ದವಸ ಕದ್ದು ಊಟ ಹಾಕಿದಾಗ ಆ ಅತಿಥಿ ಊಟ ಹಾಕಿದವನ ಮನೆಯಲ್ಲಿದ್ದ ಹಸುವನ್ನೇ ಕದ್ದುಕೊಂಡು ಹೋದನಂತೆ. ಕಳ್ಳತನದ ಅನ್ನ ತಿಂದು ಅವನಿಗೆ ಆ ದುರ್ಬುದ್ಧಿ ಬಂತಂತೆ. ಹೀಗೆ ಹೆಸರಿಗಾಗಿ, ಕೀರ್ತಿಗಾಗಿ ಅಡ್ಡದಾರಿ ಹಿಡಿಯುವುದರಿಂದ ಉಂಟಾಗುವ ಪಾಪಗಳಿಗೆ ಕೊನೆ ಮೊದಲೇ ಇಲ್ಲ. ಆದ್ದರಿಂದ ಅನ್ಯಾಯದಲ್ಲಿ ಗಳಿಸಿದ್ದು ಅಷಡ್ಡಾಳದಲ್ಲಿ ಹೋಯಿತು ಎಂಬಂತೆ ಧರ್ಮ ಕಾರ್ಯ ಮಾಡಿ ಹೆಸರು ಗಳಿಸುತ್ತೇನೆ ಎಂದು ಹೋದರೆ ಅವರು ಪಾಪಗಳನ್ನು ಇನ್ನಷ್ಟು ಮಾಡಿದಂತಾಗುತ್ತದೆ, ಜನ ವಂಚನೆ ಮಾಡಿದಂತಾಗುತ್ತದೆ, ಪ್ರಾಮಾಣಿಕರಾಗುವುದಿಲ್ಲ ಎಂದು ಕಗ್ಗ ಹೇಳುತ್ತದೆ.

ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ. ಉದ್ಧರಿಸುವೆನು ಜಗವ ನೆನ್ನುತಿಹ ಸಖನೆ ನಿನ್ನುದ್ದಾರ ವೆಷ್ಟಾಯಿತು ಮಂಕುತಿಮ್ಮ. ಉದ್ಧರಿಸುವನು ಜಗವ ನೆನ್ನುತಿಹ ಸಖನೆ ನಿನ್ನುದ್ದಾರ ವೆಷ್ಟಾಯಿತು ಮಂಕುತಿಮ್ಮ.

0: ನಮ್ಮ ಸಾರ್ವಜನಿಕ ಜೀವನದಲ್ಲಿ ದೇಶ ಸೇವಕರ ಸೋಗಿನಲ್ಲಿ, ದೇಶ ಸೇವೆಯ ನೆಪದಲ್ಲಿ ಅಧಿಕಾರದ ಗದ್ದುಗೆಗಾಗಿ ಕಾದಾಡುವವರ ಸಂಖ್ಯೆ ಅಧಿಕವಾಗಿದೆ. ತನ್ನ ಪಾಡಿಗೆ ತಾನು ಉರಿದು ಹೋಗುತ್ತಾ ಬೆಳಕು ಕೊಡುವ ಕರ್ಪೂರದಂತೆ, ತನಗೆ ತಾನೇ ಉರಿಯುತ್ತಾ ಸುಗಂಧ ಹರಡುವ ಊದುಬತ್ತಿಯಂತೆ, ಗಾಳಿಯಲ್ಲಿ ಹೂವಿನ ಸುವಾಸನೆ ಸೇರಿದಂತೆ, ಸದ್ದಿಲ್ಲದೆ ಅವ್ಯಕ್ತವಾಗಿ ಸೇವೆ ಸಲ್ಲಿಸುವ ದೇಶಾಭಿಮಾನಿಗಳು, ಲೋಕಸೇವಕರು ಅಪರೂಪವಾಗುತ್ತಿದ್ದಾರೆ. ಚುನಾವಣೆಗಳಲ್ಲಿ ಸೋತರೂ, ಜನ ತಿರಸ್ಕರಿಸಿದರೂ ಮತ್ತೆ ಮತ್ತೆ ಅಧಿಕಾರದ ಆಸೆಗೆ ನಿಲ್ಲುತ್ತಾರೆ. ಉಳಿದವರಿಗಿಂತ ತಾನೇ ಹೆಚ್ಚು ಯೋಗ್ಯನೆಂದು ಬಾಜಾಭಜಂತ್ರಿ ಬಾರಿಸಿಕೊಂಡು ಇತರರೊಡನೆ ಪೈಪೋಟಿಗೆ ಬಿದ್ದು ಮತ್ತೆ ಮತ್ತೆ ಸೋಲನ್ನು ಅನುಭವಿಸಿದರೂ ಸ್ಪರ್ಧಿಸುವುದನ್ನು ಬಿಡುವುದಿಲ್ಲ, ತಮ್ಮ ಹಠ ಬಿಡುವುದಿಲ್ಲ. ಬೆಳಗಾದರೆ ಗುಂಪನ್ನು ಸೇರಿಸಿಕೊಂಡು ಮೆರವಣಿಗೆ ಮಾಡು, ಪ್ರತಿಭಟನೆ ಮಾಡು, ಧರಣಿ ಕುಳಿತುಕೋ, ಮುಷ್ಕರ ಹೂಡು, ಅಪಪ್ರಚಾರ ಮಾಡು, ಗಲಾಟೆ ಮಾಡಿಸು, ಹೀಗೆ ಗದ್ದಲ ತುಂಬಿ ಎಲ್ಲ ಕಡೆಗೆ ಕಾಣಿಸಿಕೊಂಡು ಪ್ರಸಿದ್ಧರಾಗಲು ಯತ್ನಿಸುವರು ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ. ತಮ್ಮ ಅಧಿಕಾರ ಲಾಲಸೆ, ಕೋಟ್ಯಾಧೀಶರಾಗಿ ಸ್ವಿಸ್ ಬ್ಯಾಂಕಿನಲ್ಲಿ ಹಣವಿಡುವ ಚಪಲ, ಆಸ್ತಿ ಮಾಡುವ ದುರಾಸೆ, ವಿರೋಧಿಸಿದವರನ್ನು ಸದ್ದಿಲ್ಲದೆ ಸದೆಬಡಿಯುವ ದುಷ್ಕೃತ್ಯ ಎಸಗಿವಂಥ ಸಾಹಸ ಮೊದಲಾದವನ್ನು ತೆರೆಮರೆಯಲ್ಲಿ ಎಸಗುತ್ತಾ ಹೊರಗೆ ಜನರನ್ನು ಉದ್ಧರಿಸುತ್ತಿದ್ದೇನೆ. ಲೋಕ ಕಲ್ಯಾಣಕ್ಕೆ ನನ್ನ ಬಾಳು ಮೀಸಲು, ಸದಾ ನಾನು ಪರೋಪಕಾರಿ, ಬಡವರ ಹಿತೈಷಿ, ಅನಾಥ ಸಂರಕ್ಷಕ ಎಂದು ಸೋಗು ಹಾಕುತ್ತಾರೆ. ಗೋಮುಖ ವ್ಯಾಘ್ರರಾಗಿ ವಿರಾಜಿಸುತ್ತಾರೆ. ತನ್ನ ಆರೋಗ್ಯ, ತನ್ನ ಹೆಂಡತಿ ಮಕ್ಕಳ ಸುಖ, ತನ್ನ ಸುತ್ತಮುತ್ತಲ ಜನರ ಕಷ್ಟ ನಿವಾರಣೆ ಮಾಡುತ್ತಾ ಸ್ಥಳ ಗೆದ್ದು ಪರಸ್ಥಳ ಗೆಲ್ಲು ಎಂಬ ಗಾದೆಯಂತೆ ಸದ್ದಿಲ್ಲದೆ ನೀರಿನಲ್ಲಿ ಅಲೆಗಳೆದ್ದು ದಡ ಸೇರುವ ಹಾಗೆ ಸೇವೆ ಸಲ್ಲಿಸುವರು, ಆತ್ಮಚಿಂತನೆ ಮಾಡುವರು ಅತ್ಯಲ್ಪ ಮಂದಿ ನಮ್ಮಲ್ಲಿ. ನೆರೆಹೊರೆಗೆ ಸುಖ ಕೊಟ್ಟರೆ ಅದೇ ನಾವು ದೇವರಿಗೆ ಕೊಡುವ ಬಾಡಿಗೆ ಎಂದರು ಕೈಲಾಸಂ. ಆತ್ಮವಿಕಾಸ, ಸದ್ದಿಲ್ಲದ ಜನಸೇವೆ ನಿಜವಾದ ಉದ್ಧಾರ ಕಾರ್ಯ ಎಂಬುದನ್ನು ತಿಳಿಯಬೇಕು ಎನ್ನುತ್ತಾರೆ ಡಿವಿಜಿಯವರು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
0: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಗೀತ ಪಲ್ಲವ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಗೀತ ಪಲ್ಲವದ ಮೊದಲ ಗೀತೆಯಾಗಿ ಕೇಳಿ ಲವ್ ಮಾಕ್ಟೆಲ್ಚಿ ತ್ರೀ ಚಿತ್ರದಿಂದ ಒಂದು ಗೀತೆಯನ್ನು, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಅರುಣ್ ಕುಮಾರ್ ಅವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನ.

ಟಿಪ್ಪು ಅವರ ಧ್ವನಿಯಲ್ಲಿ ಸೀಟ್ ಎಡ್ಜ್ ಚಿತ್ರದ ಒಂದು ಗೀತೆಯನ್ನು ಕೇಳಿ, ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ, ಆಕಾಶ್ ಪರ್ವ ಅವರ ಸಂಗೀತ ನಿರ್ದೇಶನ.

0: ಶ್ರೇಯ. ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಗೀತ ಪಲ್ಲವದಲ್ಲಿ ಇನ್ನೀಗ ಕೇಳಿ ಭುವನಂ ಗಗನಂ ಚಿತ್ರದಿಂದ ಆದ ಒಂದು ಗೀತೆಯನ್ನು ಸಂತೋಷ್ ವೆಂಕಿ, ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುಮ್ಮಿನೇನಿ ವಿಜಯ್ ಅವರಿಂದ.

ಯಕ್ಕಾ ಚಿತ್ರದ ಗೀತೆಯನ್ನು ಕೇಳಿ. ಆಂಟನಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ಆರ್ ಚರಣ್ ರಾಜ್ ಅವರಿಂದ.

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಏಳುಮಲೆ ಚಿತ್ರದ ಗೀತೆಯನ್ನು ಕೇಳಿ. ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ, ಡಿ ಇಮ್ಮಾನ್ ಅವರಿಂದ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ

ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:30:10. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಂದಿನಂತೆ ಇವತ್ತಿನ ಕೆಲವು ವಿಶೇಷತೆಗಳ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಮಧುರವಾದ ಗೀತೆಗಳೊಂದಿಗೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಮೊದಲಿಗೆ ಈ ಒಂದು ಸುಮಧುರವಾದ ಗೀತೆಯನ್ನು ಕೇಳ್ಕೊಂಬನ್ನಿ. ಹೊಸ ಬೆಳಕು ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್, ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

ಶ್ರೋತೃಗಳೇ, ಇವತ್ತು ಜೂನ್ ತಿಂಗಳ 28ನೇ ತಾರೀಕು. ಪ್ರತಿ ವರ್ಷ ಜೂನ್ 28ರಂದು ರಾಷ್ಟ್ರೀಯ ವಿಮಾ ಜಾಗೃತಿ ದಿನವನ್ನಾಗಿ ಆಚರಿಸಲಾಗುತ್ತೆ, ನ್ಯಾಷನಲ್ ಇನ್ಶೂರೆನ್ಸ್ ಅವೇರ್ನೆಸ್ ಡೇ. ಈ ದಿನದ ಮುಖ್ಯ ಉದ್ದೇಶ ವಿಮೆಯ ಮಹತ್ವದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು. ಜೀವನದಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸುವಂತಹ ಅಪಘಾತಗಳು, ಅನಾರೋಗ್ಯ, ಪ್ರಕೃತಿ ವಿಕೋಪಗಳು ಅಥವಾ ಆರ್ಥಿಕ ನಷ್ಟಗಳ ಸಂದರ್ಭದಲ್ಲಿ ವಿಮೆ ವ್ಯಕ್ತಿ ಮತ್ತು ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ವಿಮೆ ಎಂಬುದು ಕೇವಲ ಒಂದು ಹಣಕಾಸಿನ ಉತ್ಪನ್ನ ಅಲ್ಲ, ಅದು ಭವಿಷ್ಯದ ಅನಿಶ್ಚಿತತೆಗಳಿಗೆ ಎದುರಾಗಿ ನಮ್ಮನ್ನು ರಕ್ಷಿಸುವಂಥ ಒಂದು ಭದ್ರತಾ ಕವಚ ಆಗಿದೆ. ವಿಮೆ ಅಂದರೆ ವ್ಯಕ್ತಿ ಅಥವಾ ಸಂಸ್ಥೆ ತನ್ನ ಆರ್ಥಿಕ ಅಪಾಯವನ್ನು ವಿಮಾ ಕಂಪನಿಗೆ ವರ್ಗಾಯಿಸುವಂಥ ಒಂದು ಒಪ್ಪಂದ. ಇದಕ್ಕಾಗಿ ವಿಮೆದಾರ ನಿಗದಿತ ಮೊತ್ತವನ್ನು ಅಂದರೆ ಪ್ರೀಮಿಯಂ ಹಣವನ್ನು ಪಾವತಿಸ್ತಾನೆ. ಪ್ರತಿಯಾಗಿ ವಿಮಾ ಕಂಪನಿ ಒಪ್ಪಂದದ ಷರತ್ತುಗಳಿಗನುಗುಣವಾಗಿ ಸಂಭವಿಸುವ ನಷ್ಟಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಇಳಯರಾಜಾ.

ಶ್ರೋತೃಗಳೇ, ರಾಷ್ಟ್ರೀಯ ವಿಮಾ ಜಾಗೃತಿ ದಿನದ ಉದ್ದೇಶಗಳನ್ನು ನೋಡೋದಾದರೆ, ವಿಮೆಯ ಅಗತ್ಯತೆ ಮತ್ತು ಮಹತ್ವದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸೋದು, ಪ್ರತಿಯೊಬ್ಬರೂ ತಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಪ್ರೋತ್ಸಾಹಿಸೋದು, ಆರ್ಥಿಕ ಯೋಜನೆಯಲ್ಲಿ ವಿಮೆಯ ಪಾತ್ರವನ್ನು ತಿಳಿಸೋದು, ಹಾಗೆಯೇ ವಿಮೆ ಆಯ್ಕೆ ಮಾಡುವಾಗ ಸರಿಯಾದ ಮಾಹಿತಿಯನ್ನು ಪಡೆದು ನಿರ್ಧಾರ ಕೈಗೊಳ್ಳುವಂತೆ ಪ್ರೇರೇಪಿಸೋದು. ವಿಮೆಯಲ್ಲಿ ಹಲವಾರು ವಿಧಗಳಿವೆ. ಜೀವ ವಿಮೆ, ಆರೋಗ್ಯ ವಿಮೆ, ವಾಹನ ವಿಮೆ, ಆಸ್ತಿ ವಿಮೆ, ಬೆಳೆ ವಿಮೆ, ಪ್ರಯಾಣ ವಿಮೆ, ಈ ಥರ. ಇದರಿಂದ ವಿಮೆಯಿಂದ ಆಗುವಂಥ ಪ್ರಯೋಜನಗಳೇನಪ್ಪ ಅಂತಂದರೆ, ವಿಮೆಯಿಂದ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ದೊರೆಯುತ್ತೆ, ಅನಿರೀಕ್ಷಿತ ವೆಚ್ಚಗಳ ಭಾರ ಕಡಿಮೆ ಆಗುತ್ತೆ, ಮಾನಸಿಕ ನೆಮ್ಮದಿ ದೊರೆಯುತ್ತೆ, ಉಳಿತಾಯ ಮತ್ತು ಹಣಕಾಸಿನ ಯೋಜನೆಗೆ ನೆರವಾಗುತ್ತೆ. ಕೆಲವು ವಿಮಾ ಯೋಜನೆಗಳಲ್ಲಿ ತೆರಿಗೆ ಪ್ರಯೋಜನಗಳನ್ನು ಸಹ ಪಡಿಬಹುದಾಗಿರುತ್ತೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಕೃಷ್ಣ ಚಿತ್ರದಿಂದ ಸೋನು ನಿಗಮ್ ಹಾಗೂ ನಂದಿತಾ ಅವರುಗಳ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಶ್ರೋತೃಗಳೇ, ಇನ್ನು ವಿಮೆಯನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಗಮನಿಸಬೇಕಾದ ಕೆಲವು ಅಂಶಗಳು ಯಾವುದಪ್ಪ ಅನ್ನೋದಾದರೆ, ಮೊದಲು ನಿಮ್ಮ ಅಗತ್ಯಕ್ಕೆ ಅನುಗುಣವಾದ ವಿಮಾ ಯೋಜನೆಯನ್ನು ಆಯ್ಕೆ ಮಾಡಬೇಕು. ವಿಮಾ ಮೊತ್ತ ಅಂದರೆ ಸಮ್ ಅಶ್ಯೂರ್ಡ್ ಅಮೌಂಟ್ ಸಾಕಷ್ಟು ಇದೆಯಾ ಅಂತ ಪರಿಶೀಲಿಸಬೇಕು. ಪ್ರೀಮಿಯಂ ಮೊತ್ತವನ್ನು ಪಾವತಿಸಲು ಸಾಧ್ಯವಾಗುವಂತಿರಬೇಕು. ಹಾಗೆಯೇ ಪಾಲಿಸಿಯ ಷರತ್ತುಗಳು, ಎಕ್ಸ್ಕ್ಲೂಷನ್ಸ್ ಅಂದರೆ ಹೊರತಾಗುವಂಥ ಸಂದರ್ಭಗಳು, ಕ್ಲೈಮ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು. ವಿಮಾ ಕಂಪನಿಯ ವಿಶ್ವಾಸಾರ್ಹತೆ ಮತ್ತು ಕ್ಲೈಮ್ ಇತ್ಯರ್ಥದ ದಾಖಲೆಯನ್ನು ಪರಿಗಣಿಸಬೇಕಾಗತ್ತೆ. ಹಾಗೆಯೇ ಅಧಿಕೃತ ಪ್ರತಿನಿಧಿಗಳು ಅಥವಾ ಪರವಾನಗಿ ಪಡೆದ ವಿಮಾ ಸಲಹೆಗಾರರಿಂದಲೇ ಮಾಹಿತಿಯನ್ನು ಪಡೆಯೋದು ಉತ್ತಮ.

ಭಾರತದಲ್ಲಿ ವಿಮಾ ಕ್ಷೇತ್ರವನ್ನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDAI ನಿಯಂತ್ರಿಸುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರ ಮತ್ತು ವಿಮಾ ಸಂಸ್ಥೆಗಳು ವಿಮೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ತಾ ಇವೆ. ಆತ್ಮೀಯ ಶ್ರೋತೃಗಳೇ, ಜೀವನದಲ್ಲಿ ಅನಿಶ್ಚಿತತೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯ ಇಲ್ಲ, ಆದರೆ ಅವುಗಳಿಂದ ಉಂಟಾಗುವಂಥ ಆರ್ಥಿಕ ಸಂಕಷ್ಟವನ್ನು ವಿಮೆಯ ಮೂಲಕ ಕಡಿಮೆ ಮಾಡಬಹುದು. ರಾಷ್ಟ್ರೀಯ ವಿಮಾ ಜಾಗೃತಿ ದಿನದ ಅಂಗವಾಗಿ ನಮ್ಮ ಅಗತ್ಯಗಳಿಗೆ ತಕ್ಕ ವಿಮಾ ರಕ್ಷಣೆಯನ್ನು ನಾವು ಹೊಂದಿದ್ದೇವೆಯೇ ಎಂಬುದನ್ನು ಒಮ್ಮೆ ಪರಿಶೀಲಿಸೋಣ. ನಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯಕ್ಕಾಗಿ ಸೂಕ್ತ ವಿಮಾ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆಯೇ ಇತರರಲ್ಲಿಯೂ ಜಾಗೃತಿಯನ್ನು ಮೂಡಿಸೋಣ. ವಿಮೆ ನಮ್ಮ ಭದ್ರತೆ, ಜಾಗೃತಿ ನಮ್ಮ ಜವಾಬ್ದಾರಿ. ಇಂದಿನ ಸಣ್ಣ ಪ್ರೀಮಿಯಂ ನಾಳಿನ ದೊಡ್ಡ ಭದ್ರತೆ. ಬನ್ನಿ ಮುಂದಿನ ಗೀತೆ ಕೇಳೋಣ. ಪರಮಾತ್ಮ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ ಮೂವತ್ತು

0: ಶೀರ್ಷಿಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
2: ಜೋ ಜೋ ಲಾಲಿ ನಾ ಹಾಡುವೆ.
1: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
3: ಕನ್ನಡದ ಅಕ್ಷರ ಮಾಲೆ.
1: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
1: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
2: ಬಾನಿಗೊಂದು ಎಲ್ಲೆ ಎಲ್ಲಿದೆ.
1: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
1: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಗಾನಗಂಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಆಗಲೇ ಹೇಳಿದಂತೆ ಇವತ್ತಿನ ಕೆಲವು ವಿಶೇಷತೆಗಳ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಮಧುರವಾದ ಗೀತೆಗಳನ್ನು ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ವಿ. ನೀವು ಮೊದಲ ಭಾಗದಲ್ಲಿ ವಿಮೆ ಅಂದ್ರೇನು, ಅದನ್ನು ಆಯ್ಕೆ ಮಾಡ್ಕೋಬೇಕಾದರೆ ಗಮನಿಸಬೇಕಾದ ಅಂಶಗಳು ಯಾವ್ಯಾವುದು, ವಿಮೆಯ ಮಹತ್ವವೇನು ಅಂತ ನೋಡಿದ್ವಿ ರಾಷ್ಟ್ರೀಯ ವಿಮಾ ಜಾಗೃತಿ ದಿನದ ಅಂಗವಾಗಿ. ಬನ್ನಿ ಇವತ್ತಿನ ಇನ್ನೊಂದು ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನ್ಯಾಷನಲ್ ಲಾಜಿಸ್ಟಿಕ್ಸ್ ಡೇ, ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನ. ಪ್ರತಿ ವರ್ಷ ಜೂನ್ ತಿಂಗಳ 28ನೇ ತಾರೀಕಿನಂದು ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನವನ್ನು ಆಚರಿಸಲಾಗುತ್ತೆ. ಈ ದಿನ ಸರಕುಗಳ ಸಾಗಣೆ, ಸಂಗ್ರಹಣೆ, ವಿತರಣಾ ವ್ಯವಸ್ಥೆ ಮತ್ತು ಪೂರೈಕೆ ಸರಪಳಿ ನಿರ್ವಹಣೆಯ ಮಹತ್ವವನ್ನು ಜನರಿಗೆ ಪರಿಚಯಿಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ಇದರಲ್ಲಿ ಗಮನಿಸಬೇಕಾದ ವಿಷಯ ಅಂತಂದರೆ ನ್ಯಾಷನಲ್ ಲಾಜಿಸ್ಟಿಕ್ಸ್ ಡೇ ಒಂದು ಜಾಗೃತಿ ಮತ್ತು ಕೈಗಾರಿಕಾ ವಲಯದಲ್ಲಿ ಆಚರಿಸಲಾಗುವಂಥ ದಿನ. ಇದು ಭಾರತ ಸರ್ಕಾರ ಘೋಷಿಸಿರುವ ಅಧಿಕೃತ ರಾಷ್ಟ್ರೀಯ ದಿನ ಅಲ್ಲ. ಆದರೂ ಲಾಜಿಸ್ಟಿಕ್ಸ್ ಕ್ಷೇತ್ರದ ಪಾತ್ರವನ್ನು ಗುರುತಿಸುವ ಉದ್ದೇಶದಿಂದ ಅನೇಕ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಈ ಒಂದು ಲಾಜಿಸ್ಟಿಕ್ಸ್ ದಿನವನ್ನು ಆಚರಿಸುತ್ತವೆ. ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಬನ್ನಿ ಎರಡು ರೇಖೆಗಳು ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ಎಸ್ ವಿಶ್ವನಾಥನ್ ಅವರಿಂದ.

ಶ್ರೋತೃಗಳೇ, ಲಾಜಿಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸಿ ಲಾಜಿಸ್ಟಿಕ್ಸ್ ಅಂದರೆ ಉತ್ಪನ್ನಗಳು ಅಥವಾ ವಸ್ತುಗಳನ್ನು ಅವು ತಯಾರಾಗುವಂಥ ಸ್ಥಳದಿಂದ ಗ್ರಾಹಕರಿಗೆ ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಹಾಗೆಯೇ ಸುರಕ್ಷಿತವಾಗಿ ತಲುಪಿಸುವಂಥ ಒಂದು ಸಂಪೂರ್ಣ ವ್ಯವಸ್ಥೆ. ಸರಕು ಸಾಗಣೆ, ಗೋದಾಮು ನಿರ್ವಹಣೆ, ಪ್ಯಾಕೇಜಿಂಗ್, ದಾಸ್ತಾನು ನಿರ್ವಹಣೆ, ವಿತರಣೆ, ಇವೆಲ್ಲ ಸೇರಿ ಲಾಜಿಸ್ಟಿಕ್ಸ್ ಅಂತ ಹೇಳ್ಬೋದು. ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನದ ಉದ್ದೇಶಗಳು ಲಾಜಿಸ್ಟಿಕ್ಸ್ ಕ್ಷೇತ್ರದ ಮಹತ್ವದ ಬಗ್ಗೆ ಅರಿವು ಮೂಡಿಸುವಂಥದ್ದು, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರದ ಪಾತ್ರವನ್ನು ಗುರುತಿಸೋದು, ಆಧುನಿಕ ತಂತ್ರಜ್ಞಾನಗಳ ಬಳಕೆಯನ್ನು ಉತ್ತೇಜಿಸೋದು, ಹಾಗೆಯೇ ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಗೌರವಿಸೋದು. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಶ್ರೋತೃಗಳೇ, ಇಂದು ನಾವು ಆನ್ಲೈನಲ್ಲಿ ಯಾವುದೇ ವಸ್ತುವನ್ನು ಆರ್ಡರ್ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಇಲ್ಲವೇ ಕೆಲವೇ ದಿನಗಳಲ್ಲಿ ಅದು ನಮ್ಮ ಮನೆ ಬಾಗಿಲಿಗೆ ತಲುಪುತ್ತವೆ. ಇದರ ಹಿಂದೆ ಸಾವಿರಾರು ಜನರ ಪರಿಶ್ರಮ ಹಾಗೂ ಅತ್ಯಂತ ಸಂಘಟಿತ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಈ ಬೆಳವಣಿಗೆಯಲ್ಲಿ ಲಾಜಿಸ್ಟಿಕ್ಸ್ ಕ್ಷೇತ್ರವು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇವತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸಿವೆ. GPS ಮೂಲಕ ವಾಹನಗಳ ಮೇಲ್ವಿಚಾರಣೆ, ಡಿಜಿಟಲ್ ಗೋದಾಮು ನಿರ್ವಹಣೆ, ಕೆಲವು ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಸರಕು ಸಾಗಣೆ, ರಿಯಲ್ ಟೈಮ್ ಟ್ರ್ಯಾಕಿಂಗ್, ಇವುಗಳ ಮೂಲಕ ಸರಕುಗಳು ಹೆಚ್ಚು ವೇಗವಾಗಿ ಹಾಗೆಯೇ ಸುರಕ್ಷಿತವಾಗಿ ಗ್ರಾಹಕರಿಗೆ ತಲುಪ್ತಾ ಇವೆ.

ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಶ್ರೀಧರ್ ಅವರದು.

ಶ್ರೋತೃಗಳೇ, ನಾವು ಬಳಸೋ ಪ್ರತಿಯೊಂದು ವಸ್ತು, ಅದು ಆಹಾರವಾಗಿರಲಿ, ಔಷಧಿಯಾಗಲಿ, ಪುಸ್ತಕವಾಗಲಿ, ಅಥವಾ ಆನ್ಲೈನ್ನಲ್ಲಿ ಖರೀದಿಸುವ ವಸ್ತುವಾಗಲಿ, ನಮ್ಮ ಕೈಗೆ ತಲುಪುವ ಹಿಂದೆ ಒಂದು ಸುಸಂಘಟಿತ ಲಾಜಿಸ್ಟಿಕ್ಸ್ ವ್ಯವಸ್ಥೆಯ ಶ್ರಮ ಅಡಗಿದೆ. ದೇಶದ ಆರ್ಥಿಕ ಬೆಳವಣಿಗೆ, ವ್ಯಾಪಾರದ ವಿಸ್ತರಣೆ, ಹಾಗೆಯೇ ಗ್ರಾಹಕರ ತೃಪ್ತಿಯಲ್ಲೂ ಸಹ ಈ ಕ್ಷೇತ್ರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನದ ಅಂಗವಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲರ ಪರಿಶ್ರಮವನ್ನು ಗೌರವಿಸೋಣ, ಹಾಗೆಯೇ ಆಧುನಿಕ, ಪರಿಣಾಮಕಾರಿ ಹಾಗೂ ಪರಿಸರ ಸ್ನೇಹಿ ಲಾಜಿಸ್ಟಿಕ್ಸ್ ವ್ಯವಸ್ಥೆಯನ್ನು ಬೆಂಬಲಿಸೋಣ ಅಂತ ಹೇಳ್ತಾ ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆಯಾಗಿ ಕೇಳೋಣ. ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೈಲಾಶ್ ಖೇರ್ ಹಾಗೂ ಇಂದು ನಾಗರಾಜ್ ಅವರುಗಳ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ಕೆಲವು ವಿಶೇಷತೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ, ವಿಮೆ ಅಂದ್ರೇನು, ಅದನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಗಮನಿಸಬೇಕಾದ ಅಂಶಗಳ್ಯಾವುದು, ವಿಮೆಯ ಪಾತ್ರ ಏನು, ಹಾಗೆಯೇ ಲಾಜಿಸ್ಟಿಕ್ಸ್ ಅಂದ್ರೇನು, ಅದರ ಮಹತ್ವ, ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ದಿನದ ಆಚರಿಸುವ ಉದ್ದೇಶ ಇವೆಲ್ಲವನ್ನು ತಿಳ್ಕೊಂಡ್ರೆ. ಇಲ್ಲಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮ ಇದುವರೆಗೆ

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz. ಸಮಯ 10:30:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ಉಪ್ಕಾರ್ ಚಿತ್ರದಿಂದ ಇದ್ದ ಈ ಒಂದು ಗೀತೆಯನ್ನು.

ನಯಾ ದೌರ್ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ, ಮೊಹಮ್ಮದ್ ರಫಿ ಹಾಗೂ ಬಲ್ವೀರ್ ಅವರ ಧ್ವನಿಯಲ್ಲಿ, ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಓ ಪಿ ನಾಯರ್ ಅವರ ಸಂಗೀತ ನಿರ್ದೇಶನ ಇದೆ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹೆಚ್. DRM ತರಂಗಾಂತರ 603 ಕಿಲೋಹೆಚ್. ಶ್ರೋತೃಗಳೇ, ಸಮಯ 10:55 ಇನ್ನೀಗ ಒಂದು ಪ್ರಕಟಣೆ. ನಂತರ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: आसपास के क्षेत्र को मजबूत बनाने के लिए नर्सरी भी तैयार की है। इस तरह के इनके संरक्षण के लिए एक पूरा इकोसिस्टम तैयार हो गया है। आपने देखा होगा इस वर्ष हैली वारजी को पद्म अवार्ड से सम्मानित किया गया है। उन्होंने अपने जीवन के 50 से अधिक वर्ष इन रूट ब्रिजों की देखभाल में लगाए हैं। उनका समर्पण हम सभी के लिए प्रेरणादायक है। साथियों, आपने कभी इन रूट ब्रिजों की यात्रा की हो तो उनकी तस्वीरें सोशल मीडिया पर जरूर साझा कीजिए। आपकी तस्वीरें दूसरे लोगों को भी मेघालय की इस अनोखी धरोहर के बारे में जानने के लिए प्रेरित करेगी। मेरे प्यारे देशवासियों, हम सभी चाहते हैं कि हमारा गांव साफ सुथरा हो, हमारा शहर सुंदर दिखे, लेकिन शायद ही कभी रुककर ये सोचा जाता है कि हमारे आसपास जो कचरा जमा होता है कौन उसे साफ करता है। ज्यादातर लोग तो यही मानकर चलते हैं कि किसी और की जिम्मेदारी है और वो ही सफाई करेगा, लेकिन हमारे बीच कुछ ऐसे भी लोग होते हैं जो अपनी सोच से हमें बहुत प्रेरित करते हैं। मुझे मध्य प्रदेश के राजगढ़ जिले के ब्यावरा की कुछ बहनों के बारे में जानने का अवसर मिला। उन्होंने अपने आसपास फैले प्लास्टिक कचरे को हटाने का संकल्प लिया। ये नहीं सोचा कि कोई आकर बदलाव लाएगा। उन्होंने खुद शहर भर से प्लास्टिक कचरा और खाली बोतलें इकट्ठा करना शुरू किया। धीरे धीरे ये प्रयास आगे बढ़ता गया और फिर उस प्लास्टिक को इको ब्रिक्स में बदला जाने लगा। आज इन्हीं इको ब्रिक्स का उपयोग सार्वजनिक स्थानों को सुंदर बनाने में किया जा रहा है। राजगढ़ में पिछले कुछ महीनों में सैकड़ों किलो प्लास्टिक को रिसाइकल करके उनका बेहतर उपयोग किया गया है। यानी जो प्लास्टिक पहले शहर में प्रदूषण फैलाता था, आज वही इन बहनों के प्रयास से शहर की सुंदरता बढ़ाने में योगदान दे रहा है। मैं ब्यावरा की सभी बहनों और इस अभियान से जुड़े साथियों को बधाई देता हूं। मेरे प्यारे देशवासियों, मुझे कई लोगों ने पत्र लिखकर एक खास विषय पर बात करने का सुझाव भेजा है। ये विषय गणेश उत्सव से जुड़ा है। वैसे तो गणेश उत्सव में अभी काफी समय बाकी है, लेकिन लोगों ने ये आग्रह किया है कि इस विषय पर अभी ही बात होनी चाहिए। दरअसल गणेश जी की मूर्तियां बनाने का काम बहुत पहले शुरू हो जाता है। मूर्ति बनाने वाले, मूर्तियों के व्यापार से जुड़े लोग अभी से सक्रिय हो जाते हैं। इसलिए मेरा आप सभी से एक आग्रह है, आप प्रयास करें कि आपके घर, सोसाइटी या आसपास की जगहों पर गणपति बप्पा की जो मूर्ति स्थापित हो वो हमारे देश की मिट्टी से बनी हो, वो हमारे अपने कुम्हारों और स्थानीय कलाकारों के हाथों तैयार हुई हो। जो लोग गणेश जी की मूर्तियां बनाते हैं उनसे भी मेरा आग्रह है कि वे मिट्टी की मूर्तियों को प्राथमिकता दें, और जो लोग मूर्तियां खरीदते हैं वे भी यह जरूर देखें कि गणपति बप्पा की मूर्ति किससे बनी है और किस देश में तैयार हुई है। प्लास्टर ऑफ पेरिस से बनी मूर्तियां बिल्कुल न खरीदें। साथियों, मिट्टी की मूर्तियां पूजा के बाद सहज रूप से पानी में विलीन हो जाती हैं। इससे हमारी नदियां, तालाबों और पर्यावरण की रक्षा होती है, हमारी आस्था भी बनी रहती है और प्रकृति के प्रति हमारा दायित्व भी पूरा होता है। जब हम स्थानीय कारीगरों से मूर्ति खरीदते हैं, हम वोकल फॉर लोकल के संकल्प को मजबूत करते हैं। मुझे विश्वास है इस बार गणेश उत्सव में और ऐसे हर उत्सव में हम ऐसी सारी बातों पर जरूर गंभीरता से सोचेंगे और देश हित में कदम भी उठाएंगे। साथियों, हमारे देश की सबसे बड़ी शक्ति हमारे देश के लोग हैं। देश के अलग अलग हिस्सों में हो रहे छोटे बड़े प्रयास हमें बहुत कुछ सिखाते हैं। ये प्रयास बताते हैं कि जब मन में संकल्प हो और समाज का साथ मिले तो कोई भी बड़ा बदलाव लाया जा सकता है। आप अपने आसपास हो रहे ऐसे प्रयासों के बारे में मुझे जरूर लिखते रहिए, अपने विचार और अपने सुझाव भेजते रहिए। हो सकता है आपके आसपास की कोई छोटी सी पहल पूरे देश के लिए प्रेरणा बन जाए। अगले महीने हम फिर मिलेंगे, देशवासियों के कुछ नए प्रयासों की चर्चा करेंगे। तब तक आप अपना और अपने परिवार का ध्यान रखिए, और हाँ, जल संचय तो करना ही करना है। बारिश के पानी की एक एक बूंद को हमें बचाना है। कैच द रेन, ये अभियान जरा भी ढीला नहीं होने देना है। तो मेरा खास आग्रह है, वर्षा का बूंद बूंद पानी हम मिलकर के बचाएं। बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा। यह कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026 ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ INS ದೂನಿಗಿರಿ, INS ಸಂಶೋಧಕ್ ಮತ್ತು INS ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ MSME ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDO ದ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವು ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ

ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2 ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000+ ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ
ಕ್ರಮೇಣ

ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲಾ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲಾ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು, ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು, ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ.
ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು
ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್
ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ

0: ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ರಂದು ನಡೆದ ಅಂತಾರಾಷ್ಟೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. ಸಮನ್ವಯದ ಕವಿ ಎಂದೇ ಹೆಸರಾದ ಚನ್ನವೀರ ಕಣವಿ ಅವರ ಜನ್ಮದಿನವೆಂದು ಗದಗ್ ಜಿಲ್ಲೆ ಹೊಂಬಳದಲ್ಲಿ ಜನಿಸಿದ ಅವರು ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ನಾಡೋಜ ಗೌರವಗಳಿಂದ ಭೂಷಿತರು. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಇಂದು ಬೆಳಗ್ಗೆ ರಾಜ್ಯವ್ಯಾಪಿ ಆರಂಭವಾಗಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಾದ್ಯಂತ 889 ಲಸಿಕೆ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಲಿದೆ. 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. 2 ಹನಿ ಪೋಲಿಯೋ ಲಸಿಕೆ ಮಕ್ಕಳ ಜೀವನದ ಆರೋಗ್ಯ ರಕ್ಷೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಿಸೋಣ ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದ್ದಾರೆ. ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಭಾನುವಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿ ಅವರು ಚಾಲನೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈವರೆಗಿನ ಸಾಧನೆ ಅಧ್ಯಯನಕ್ಕಾಗಿ ರಚನೆಗೊಂಡ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿಯ ಸಮಗ್ರ ಚರ್ಚೆಗೆ 2027ರ ಜನವರಿ 1ನೇ ತಾರೀಖಿನ ಒಳಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನ ನಡೆಸುವಂತೆ ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ಒತ್ತಾಯಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ

0: ಸಭಾಭವನದಲ್ಲಿ ಆಯೋಜಿಸಿದ್ದ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಆಮದು ಕಡಿಮೆ ಮಾಡಿ ಎಣ್ಣೆ ಉತ್ಪಾದನೆಯಲ್ಲಿ ರಾಷ್ಟ್ರವು ಆತ್ಮನಿರ್ಭರವಾಗಬೇಕಾದರೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಕೇಂದ್ರ ಘಟಕದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಮರು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಾಕೃತಿಕ ಸಮತೋಲನ ಕಾಪಾಡುವುದು, ಪ್ರಾಣಿಗಳ ಆವಾಸ ಸ್ಥಾನದ ಘನತೆಯನ್ನು ಎತ್ತಿಹಿಡಿಯುವ ಹೊಣೆಗಾರಿಕೆಗೂ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಕೃತಕ ಬುದ್ಧಿಮತ್ತೆಯ ಪೊಲೀಸ್ ವ್ಯವಸ್ಥೆ ಬಲವರ್ಧನೆಗೆ ಗೃಹ ಇಲಾಖೆ 100 ದಿನಗಳ ಕಾರ್ಯಯೋಜನೆ ರೂಪಿಸಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ, ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸಾ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸಾ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್, ಅಮಿಟಿ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್ ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ ದೇವಾಲಯ ಮತ್ತೆ ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
0: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತೆ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
2: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವು ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂಥದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನರಲ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ. ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ದೈವ ಭಾರತಿ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ ಇದ್ರ ಬಗ್ಗೆ ಹೇಳಬಹುದಾ?
2: ನಿಮಗ್ ಗೊತ್ತಿರೋ ಹಂಗೆ ಎಐ ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ ದಟ್ ಈಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ ಎಐ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರೋಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ನ ಫುಲ್ಫಿಲ್ ಮಾಡುವಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವರ ಪೂಜೆ ಇರಬಹುದು, ಅದು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿನಲ್ಲಿ ದೈವಿಕವಾದ ಒಂದು ಸಲಹೆಗಳು ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂಥ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
2: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದ್ರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು. ಅಂದ್ರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋ ಅಂತದ್ದು ಒಂದಿದೆ. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ, ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟರ್ಪ್ರಿನರ್ಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನಿನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ, ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ, ಆ ತರ ಹೋಗುವಂತದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲ್ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವುದು ಕಷ್ಟ ಇಲ್ಲ. ನಾವು ಒಂದು ಹೆಜ್ಜೆ ಒಳಗಿನ ಯುದ್ಧ ಗೆಲ್ಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಈಗ ಕಂಪೇರ್ ಮಾಡೋದಾದ್ರೆ, ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
2: ಆ ಬದಲಾವಣೆ ಎಷ್ಟು ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನ್ಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನರ್ಶಿಪ್ ಜರ್ನಿ ಅನ್ನೋದೇ ತುಂಬಾ, ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 degree ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆ ತರ ಎಲ್ಲ ಇತ್ತು. ಈಗ ನಿಮ್ಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
2: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಒಂದು ಹೆಸಿಟೇಷನ್, ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದ್ರೆ ನಾವು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
2: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳಬಹುದು. ಸ್ಟೆಮ್ ಫಾರ್ ವುಮೆನ್ ಅಂತ ನಿಮ್ಗೆ ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ, ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
2: ಈ ತರದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳು ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸ ದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
2: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮ್ಗೆ.
2: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವ್ರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನು ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತೆ ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
3: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ, ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ. ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
2: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ ಅಂತ. ಆದ್ರೆ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ ಅಂದ್ರೆ ನಿಮ್ಗೆ ಇಟ್ ವಿಲ್ ಬಿ like a 360 degrees from top to bottom, you have to cover the value chain anta nanagantha ansutte.
3: Mahile andre abale alla, mahilegu nayakatvada guna ide matte adana pradarshisoke idu sikta irunta platform anta helbahudu.
2: Haudu,
3: matte eshto yojanegalu avrige beneficial anta helidri, ivellavu kuda mahila udyamigala mele beeridantha parinama yenu, matte ee ondu digital shift ide alla, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
2: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ, ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಬೇಕು, ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡುವಂತವ್ರು, ಹೂ ಮಾರಾಟ ಮಾಡುವಂತವ್ರು, ಅಂತವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ, ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡೋ

0: ಸ್ಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನ್ ಮಾಡಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂಥದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡಲಿಕ್ಕೆ, ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 degree ಎಕೋ ಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿದ್ದೆ.
1: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ, ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ, ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%.
1: ಹೌದು,
0: ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಇನ್ಎವಿಟಬಲ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ ಆ ತರದ್ ನಾವು ಹೇಳಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದ್ ಕಡೆ ಹೀಗಿದೆ ಒಂದ್ ಕಡೆ ಹಾಗಿದೆ ಅಂತ ದೂಷಿಸೋ ಅಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್. ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
1: ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲೇ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲಾಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ನ ಯಾಕೆ ಹೀಗ್ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಅವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗ್ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗ್ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನ್ ಮಾಡ್ತಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತೆ ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬಹುದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ ನ ಅವರು ಬೇಗನೆ ಇದು ಆ ಕೋರ್ಸಸ್ ನ ಒಂದು ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗ್ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗ್ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲಾನು ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದಾನೆ ಆ ಸ್ಕಿಲ್ ಕೋರ್ಸಸ್ ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದ್ರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು.
1: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
0: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಷನ್, ಎಜುಕೇಷನ್ ಅಲ್ಲಿ ನೀವೆಲ್ಲ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದ್ರೆ ನಿಮ್ಗೆ 90% ವಿಮೆನ್ ಟೀಚರ್ಸ್ ಇರುವಂತದ್ದು ಅಲ್ವಾ. ಸೊ ಹಾಗಾಗಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಹೆಲ್ತ್ ಅಲ್ಲಿ ಹೆಲ್ತ್ ಗಿವರ್ಸ್ ಅಂಡ್ ರಿಸೀವರ್ಸ್ ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಅಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಹೆಲ್ತ್ ಟೆಕ್. ಸಿ ಟೆಕ್

0: ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಫಿಮೇಲ್ ವಿತ್ ಟೆಕ್ನಾಲಜಿ, ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ. ಅದೆಲ್ಲಾನು ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತಿದ್ರೆ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ ದು ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವು ಏನ್ ಹೇಳ್ತೀವಿ ಅಂದ್ರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್, ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸೋ ಅಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದ್ರೆ ಬೆಳವಣಿಗೆನ ಸ್ಟಾಪ್ ಮಾಡೋ ಅಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ. ಆ ಫೋರ್ಸಸ್ನ ತಡೆಗಟ್ಟೋ ಅಂತ ಒಂದು ಇದನ್ನ ನಾವು ಮಾಡೋ ಅಂತ ಪ್ರಯತ್ನಗಳು ಹೆಚ್ಚು ನಡೆಯೋ ಅಂಥದ್ದು ಇದೆ. ESG ನಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂಥದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್. ಹೌದು. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದಾವ್ದು ಇದು ಪ್ರಮುಖ ಅಂತ ನನ್ಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು, ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
1: ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸಿಕೊಳ್ಳುವಂತ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನ ತರಬಹುದು ಅಂತ ಅನ್ಸುತ್ತೆ. AI ಕೂಡ
0: ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ. ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ನಮ್ಮ ಒಳಗೆ ನಡೆಯೋ ಅಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅಂದ್ರೆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲಾ ಮಹಿಳೆಯರಿಗೂ ಹೇಳೋ ಅಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ.
1: AI ಅವಕಾಶನ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರ ಆವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮಗೆ ಅದಷ್ಟು ಗದೆ ಹುಡುಕೊಂಡು ಬರುತ್ತೆ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
1: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ.
2: ಸ್ನೇಹಿತರೆ, ಇಷ್ಟೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.

0: ಆಕಾಶವಾಣಿ ಬೆಂಗಳೂರು.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
3: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
4: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
3: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
4: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
3: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
5: ಎಲ್ಲೆಡೆ ತುಂಬಿದೆ ಆನಂದ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ನಾವು ಇವತ್ತು ಮಾತಾಡಲಿಕ್ಕೆ ಇರುವಂತಹ ವಿಷಯ ಪ್ರೋಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂತಹದ್ದು. ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಏನು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ.
3: ಪ್ರೋಸ್ಟೇಟ್ ಅಂದ್ರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳಬಹುದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೇವೆ. ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರದು ಸಂಜಿ, ಅದು ಯೂರಿನ್ ಸ್ಟೋರ್ ಮಾಡಲಿಕ್ಕೆ ಇರುವುದು. ಯೂರಿನರಿ ಬ್ಲಾಡರ್ ಈಗ ನೀವು ಒಂದು ಅದು ಬಲೂನ್ ತರ ಒಂದು ಇಮ್ಯಾಜಿನ್ ಮಾಡಿದ್ರೆ, ಅದು ಬಲೂನದು ಮೌತ್ ಅಲ್ಲಿ ಅಂದ್ರೆ ಎಲ್ಲಿಂದ ಅದು ಗಾಳಿ ಬರ್ತದೆ ಆ ಪೈಪ್ ತರ ಇಮ್ಯಾಜಿನ್ ಮಾಡಿದ್ರೆ, ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಇಟ್ ಇಸ್ ಮೇಲ್ಸ್ ಅಲ್ಲಿ ಅಷ್ಟೇ ಇರುವುದು, ಇದು ಫಿಮೇಲ್ಸ್ ಅಲ್ಲಿ ಇಲ್ಲ. ಅದು ಹೇಗಿರ್ತದೆ ಅಂದ್ರೆ ಎರಡು ಭಾಗ ತರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ, ಎರಡು ಲೋಬ್ಸ್ ಇರ್ತದೆ ಯೂರಿನರಿ ಬ್ಲಾಡರ್ ಅಲ್ಲಿ ಸುತ್ತು. ಇದರದು ಫಂಕ್ಷನ್ ಏನಂತ ಕೇಳಿದ್ರೆ, ಈಗ ಮೇಲ್ಸ್ ಅಲ್ಲಿ ಇದು ಸೀಮೆನ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗ್ತದೆ, ಅಂಡ್ ಇಂಟರ್ನ್ ಅದು ರೀಪ್ರೊಡಕ್ಷನ್ ಹೀಗೆ ಕೂಡ ಹೆಲ್ಪ್ ಆಗ್ತದೆ.
2: ಅಂದ್ರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು.
3: ಹೌದು.
2: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರುತ್ತೆ,
3: ಅದರದು ರಿಸ್ಕ್ ಫ್ಯಾಕ್ಟರ್ಸ್ ಇದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚ್ ಅಲ್ಲಿ ಏನು ತಿಳಿಸಲಿಲ್ವಾ ನಮ್ಗೆ. ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂತದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಟ್ ಓರಲ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಬಹುದು. ಹಾಗೆ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗ ಒಂದು 50-60 ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರೋಸ್ಟೇಟ್ದು ಸೈಜ್ ಉಂಟಲ್ಲ, ಗ್ಲ್ಯಾಂಡದ್ದು ಸೈಜ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಅದು ನಾರ್ಮಲ್ ಪ್ರೋಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ತರ ಅದು ಯೂರಿನರಿ ಬ್ಲಾಡರ್ ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಅದಕ್ಕೆ ಆ ಟೈಮಲ್ಲಿ ಮೂತ್ರದು ಹೋಗ್ಲಿಕ್ಕೆ ತೊಂದರೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರೋಸೆಸ್ ಇರ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡದ್ದು ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗುವುದು. ಸೊ ಅಂಥದಲ್ಲಿ ಜಾಸ್ತಿ ಆಗುವಾಗ ಅದರದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಅದು ಬರುದು ಆಸ್ ಅ ನ್ಯಾಚುರಲ್ ಪ್ರೋಸೆಸ್ ಬರುದು. ಬಟ್ ಇಂಥದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ್ ದನ್ ದಟ್ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ದು ಹಾಗೆ ಮತ್ತೆ ಬರಲಿಕ್ಕೆ ಚಾನ್ಸಸ್ ಇವರದಲ್ಲಿ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ,
2: ಅಂದ್ರೆ ಅನುವಂಶಿಕವಾಗಿ ಬರುವಂತ ಸಾಧ್ಯತೆಗಳಿದೆ ಅಂತ
3: ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇದ್ರೆ.
2: ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪ್ ಅನ್ನ ಏನಾದ್ರೂ ಐಡೆಂಟಿಫೈ ಮಾಡಬಹುದಾ?
3: ಏಜ್ ಗ್ರೂಪ್ ಅಂದ್ರೆ ಒಂದು ಜನರಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅನ್ನ ನಾವು ಏನಂದ್ರೆ, ಒಂದು 50 ಜಾಸ್ತಿ ಹೋಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುದಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ಒಂದು 60 ಜಾಸ್ತಿ ಇರುವಾಗ ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಆಸ್ ದ ಏಜ್, ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಹಾಗೆ
2: ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ?
3: ಲಕ್ಷಣಗಳು ಅಂದ್ರೆ, ಇದು ಯೂರಿನರಿ ಬ್ಲಾಡರ್ದು ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಮೇನ್ಲಿ ಮೂತ್ರ ಹೋಗ್ಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದಂದ್ರೆ ಮೂತ್ರ ಬಿಟ್ಟು ಬಿಟ್ಟು ಬರುದು, ಇಲ್ಲ ಅಂದ್ರೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಒಂದು ಫೀಲಿಂಗ್ ಬರುದು. ಮೂತ್ರ ಪಾಸ್ ಮಾಡಿದ್ಮೇಲೆ ಕೂಡ ಇಲ್ಲ ಸ್ವಲ್ಪ ಉಳಿದಿದೆ ಇನ್ನು ನನ್ಗೆ ಹೋಗ್ಬೇಕು ಟಾಯ್ಲೆಟ್ಗೆ ಅಂತ ಅನಿಸುದು. ರಾತ್ರಿ ನಿದ್ದೆಯಲ್ಲಿ ಎದ್ದು ಅಟ್ಲೀಸ್ಟ್ ಒಂದು 3-4 ಹೋಗ್ಬೇಕು, ಹಾಗೆ ಒಂಥರ ಸಿಂಪ್ಟಮ್ಸ್ ಇರ್ತದೆ. ಇಲ್ಲಾಂದ್ರೆ ಮೂತ್ರ ಮಾಡುವಾಗ ನೋವಿರಬಹುದು, ಕೆಲವರಿಗೆ ರಕ್ತ ಕೂಡ ಸ್ವಲ್ಪ ಡ್ರಾಪ್ ಡ್ರಾಪ್ ಆಗಿ ಬೀಳಬಹುದು ಯೂರಿನ್ ಅಲ್ಲಿ.
2: ಈ ಎಲ್ಲ ಲಕ್ಷಣಗಳು ಇದು ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಈ ಲಕ್ಷಣಗಳು ಇರಬಹುದಾ?
3: ಇದು ಪ್ರೋಸ್ಟೇಟ್ ಅಲ್ಲಿ ಸಂಬಂಧಪಟ್ಟದು. ಯಾವ್ದಾದ್ರೂ ತೊಂದರೆ ಇದ್ರೆ, ಕ್ಯಾನ್ಸರ್ ಬೇಕಂತ ಇಲ್ಲ, ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಈ ತರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ. ಅಂದ್ರೆ ಅದು ಯಾವ್ದಾದ್ರು ನಿಮ್ಮ ಯೂರಾಲಜಿಸ್ಟಿಗೆ, ಮೂತ್ರದ ಡಾಕ್ಟರಿಗೆ, ಇಲ್ಲಾಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರಿಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ. ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡಬೇಕಾಗ್ತದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಹಾಗೆ
2: ಈಗ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಾ ನೀವು?
3: ಜನರಲಿ ಒಂದ್ಸಲ ಈ ತರ ತೊಂದರೆ ಬಂದ್ರೆ ಫಸ್ಟ್ ಆಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಉಂಟಾ, ಹಾಗೆ ಅಂತ ನೋಡ್ಲಿಕ್ಕೆ, ಇಲ್ಲಾಂದ್ರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳುದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುದು. ಸೊ ಅದು ಸ್ಕ್ಯಾನ್ ಅಲ್ಲಿ ನಮ್ಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲಾಡರ್ ಅಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು ಹಾಫ್ ಅನ್ ಅವರ್ ಟು 45 minutes ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲಾಡರ್ ಫುಲ್ ಆಗುವಾಗ ನೋಡ್ತೀವಿ. ಒಂದ್ ಅದಾದ ಮೇಲೆ ಪೇಷಂಟ್ಗೆ ಯೂರಿನ್ ಬ್ಲಾಡರ್ ಪೂರ್ತಿ ಎಂಪ್ಟಿ ಮಾಡಿ ಬರ್ಲಿಕ್ಕೆ ಹೇಳ್ತೀವಿ. ಅದು ಎಂಪ್ಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲಾಡರ್ ಅಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನ್ ಅಲ್ಲಿ. ಇದೆಲ್ಲ ಸೋನೋಗ್ರಫಿ ಅಲ್ಲಿ ಮಾಡೋದು. ಅದರ ಜೊತೆನೆ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸ್ಗೆ ಬರುವುದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರಾಸ್ಟೇಟ್ ಇಂದ ಬಂದಿತ್ತ ಬೇರೆ ಯಾವ್ದು ಕಾರಣಕ್ಕಾಗಿ ಬಂದಿದ್ವ ಅಂತ ನೋಡ್ಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡುದು. ಗ್ಲ್ಯಾಂಡ್ದು ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದ್ರೆ ಸ್ಕ್ಯಾನ್ ಅಲ್ಲಿ, ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟ್ಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ದು ನಾರ್ಮಲ್ ವ್ಯಾಲ್ಯೂ 2 ಆ ಥರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ರೆ ದೆನ್ ಯಾವುದಾದ್ರೂ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ.
2: ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸಿಕೊಳ್ಳಕ್ಕೆ ಶುರು ಆಗುತ್ತೆ ಡಾಕ್ಟ್ರೆ?
3: ಇದು ಆಲ್ರೆಡಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ, ಅಂದ್ರೆ ಅದು ಸಿಂಪ್ಟಮ್ ಒಂದು ತಿಂಗಳು 2 ಜಾಸ್ತಿ ಇದ್ರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಇಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದು ಒಂದು 1-2 ಅಲ್ಲಿ 2-1 ವಾರದಲ್ಲಿ ಅದು ತನ್ನ ಸರಿ ಆಗ್ತದೆ.
2: ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
3: ಇದೆ, ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ. ಸೊ ಆ ಟೆಸ್ಟ್ ನಾವು ಮಾಡಿಸಬಹುದು.
2: ಸೊ ಯಾರು ಮಾಡಿಸ್ಬೇಕು ಇದನ್ನ?
3: ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ ಅಮೆರಿಕದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವರದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ ಇಲ್ಲಾಂದ್ರೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡುದು. ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರಿಗೆ. ಸೊ ಅದು ಹೇಗೆ ಮಾಡುದಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಇರೋದು ಮನುಷ್ಯವರಿಗೆ 50 ಆಕ್ಚುಲಿ ಗಂಡಸರಿಗೆ 50 ಅಂಡ್ ಅಬೌವ್ ಅವರಿಗೆ ಇದು ಟೆಸ್ಟ್ ಮಾಡುದು. ಸೊ ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಪೋಸ್ ಅದು 2 ಕಡಿಮೆ ಇದ್ರೆ 2.5 ಅದಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕಂತ ಇಲ್ಲ, 2 ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಇಲ್ಲ ಅದು 2.5-4 ಆ ರೇಂಜ್ ಅಲ್ಲಿ ಇದ್ರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 4 ಜಾಸ್ತಿ ಇದ್ರೆ ದೇರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರೆ ಅಂದ್ರೆ ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ದು ಗ್ಲ್ಯಾಂಡ್ದು ಸರಿಯಾಗಿ ನಮ್ಗೆ ಕಾಣ್ತದೆ. ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾದ್ರೂ ಕಾಣ್ತಿದ್ರೆ.
2: ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿ ಇರ್ತದೆ ಅದು ತುಂಬಾ ನೋವಾಗುತ್ತೆ, ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ, ಏನ್ ಹೇಳ್ತೀರಾ ಡಾಕ್ಟ್ರೆ?
3: ನಾನು ಹೇಳಿದ ತರ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡೋದು ಬ್ಲಡ್ ಟೆಸ್ಟ್, ಯಾವುದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡೋದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯೋದು. ಸೊ ಯಾವುದು ಅದರ ನೋವು ಇಲ್ಲಾಂದ್ರೆ ಅದು ಟೆಸ್ಟ್ ಇಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಸೊ ಅದರಲ್ಲಿ ಯಾವ್ದಾದ್ರೂ ಪ್ರಾಬ್ಲಮ್ ಇದ್ರೆ ಅಷ್ಟೇ ಮತ್ತೆ ಸ್ಕ್ಯಾನ್ ಅದೆಲ್ಲ ಮಾಡೋದು.
2: ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿದ ನಂತರ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇದಕ್ಕೆ?
3: ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರಬಹುದು. ಸ್ಟೇಜಿಂಗ್ ಅಂದ್ರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ವಲ್ಪ ಗ್ಲ್ಯಾಂಡ್ದು ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದು ಇಲ್ಲ, ಅದು ಒಂದೇ ಲೋಬ್ ಅಲ್ಲಿ. ಲೋಬ್ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ತರ 2 ಲೋಬ್ ಇರ್ತದೆ, ಒಂದೇ ಲೋಬ್ ಅಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಬಹಳ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್. ಇದು ಕೆಲವೊಮ್ಮೆ 5 ವರ್ಷ 10 ವರ್ಷ ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗುವುದಿಲ್ಲ. ಅವರು ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿದರೆ ಹೇಗಿರತ್ತಂದ್ರೆ ಅವರು PSA ಟೆಸ್ಟ್ ಮತ್ತೆ MRI ಅಥವಾ ಸೋನೋಗ್ರಫಿ ಮತ್ತೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಹಾಗೆ 3 ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದಂದ್ರೆ ಇಟ್ ಇಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70 ಜಾಸ್ತಿ ಇರುವ ಗಂಡಸರಿಗೆ ಬರುವುದು ತರ ಕ್ಯಾನ್ಸರ್ ಇದು. ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅಂದ್ರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂಥದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಕ್ಕಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5 ವರ್ಷ 10 ವರ್ಷ ಕೂಡ ಆಗ್ಬೋದು ಸಣ್ಣ ಸಣ್ಣ ಸ್ಲೋಲಿ ಸ್ಲೋಲಿ ಆಗಿ ಬೆಳೆಯೋದಕ್ಕೆ ಅಂತ ಹೇಳಿ, ಹಾಗೆ ಇರುವ ಪೇಷಂಟ್ಸಿಗೆ ಈ ಥರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಿಗೆ ಅಷ್ಟೇ. ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ಲೀಸ್ಟ್ ಒಂದು 10-20 ಆ ಥರ ರೇಂಜಲ್ಲಿ ಇದೆ, ಮತ್ತೆ ಅದು ಪ್ರಾಸ್ಟೇಟ್ ಕ್ಯಾನ್ಸರಿಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದರೆ ಅವರಿಗೆ ಸರ್ಜರಿ ಮಾಡಿಸ್ಬೋದು. ಸರ್ಜರಿ ಅಂತ ಹೇಳಿದರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟದು ಗ್ಲ್ಯಾಂಡ್ ಫುಲ್ ತೆಗೆಯುವುದು, ದಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇರ್ತದೆ, ಎಲ್ಲ ಟ್ರೀಟ್ಮೆಂಟ್ಗೆ ಕೂಡ ಸೈಡ್ ಎಫೆಕ್ಟ್ಸ್ ಇರ್ತದೆ. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ ಒಂದಂದ್ರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರುವುದು, ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ತಿಂಗಳಿಗೆ ಯೂರಿನ್ದು ಪ್ರಾಬ್ಲಮ್, ಅಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ಗೆ ಏನಿರುವುದು ಅಂತ ಹೇಳಿದ್ರೆ ಯೂರಿನ್ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದ್ರೆ ಕಂಟ್ರೋಲ್ ಇರೋದಿಂದ ಅಂತ. ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕ್ಬೇಕಾಗ್ಬಹುದು. ದಿಸ್ ಇಸ್ ಫಾರ್ ದ ಇನಿಷಿಯಲ್ 1-2 ತಿಂಗಳಿಗೆ. ಸೊ ಅದಾದ್ಮೇಲೆ ಪದೇ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ ಇರುವುದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದ್ರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜ್ ಅಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದ್ರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇ ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದ್ರೆ ಡಯಾಗ್ನೋಸ್ಟಿಕ್ ಆಗಿ ಮಾಡ್ಲಿಕ್ಕೆ ಅಷ್ಟೇ, ಅದು ಏನಂತ ನೋಡ್ಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದ್ರೆ ಅದರ ಕಿರಣಗಳದ್ದು ಸ್ವಂತ ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100-1000 times ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ಗೆ ಅದು ನಾಶ ಮಾಡ್ತಾರೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜಲ್ಲಿ ಮಾಡೋದು.
2: ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಗಳು ಇರ್ತಾವ?
3: ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದರೆ ಅದು ಮಾಡೋದು ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತಿರುವುದು, ಅಂದರೆ ಅದರದ್ದು ಸುತ್ತಮುತ್ತಿರುವುದು ಒಂದಂದರೆ ಬ್ಲ್ಯಾಡರ್ ನಾನು ಹೇಳೋದು ಥರ, ಅದರದ್ದು ಹಿಂದೆ ಒಂದು ಟಾಯ್ಲೆಟ್ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮಗೆ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಹೋಗುವಾಗ ಏನಾಗ್ತದೆ ಅಂದರೆ ಮೇನ್ ಆಗಿ ಬರುವುದು ಮೂತ್ರದ್ದು ತೊಂದರೆ, ಮತ್ತೆ ಮತ್ತೆ ಮೂತ್ರ ಹೋಗುವುದು, ರಾತ್ರಿ ಹೆದ್ಬೇಕಾಗತ್ತೆ ಮೂತ್ರ ಹೋಗ್ಲಿಕ್ಕೆ, ಮತ್ತೆ ಟಾಯ್ಲೆಟ್ದು ಮತ್ತೆ ಮತ್ತೆ ಹೋಗುದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ, ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ. ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 month ಜಾಸ್ತಿ, 1 month ಅಷ್ಟೇ, 1 month ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಬೇರೆ ಅಡ್ವಾಂಟೇಜ್ ಏನಿರತ್ತಂದ್ರೆ ಸ್ಪೆಸಿಫಿಕಲಿ ರೇಡಿಯೇಷನ್ದು, ಅದು ಒಂದು 5 days ಟ್ರೀಟ್ಮೆಂಟ್ ಅಷ್ಟೇ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5 ವಾರದಿಂದ 6 ವಾರ ಅವರು ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕಾಗ್ತದೆ, 1-1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಎಸ್ಪೆಷಲಿ ಚಿಕ್ಕದು ಸ್ಟೇಜಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೇವೆ, ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ ಪೇಷಂಟ್ನು ಮನೆಗೆ ಕಳಿಸ್ಬೋದು. ಆ್ಯಂಡ್ ಇಟ್ ಇಸ್ ಅ ಡೇ ಕೇರ್ ಪ್ರೊಸೀಜರ್, ಅಂದರೆ ನೀವು ಅದಕ್ಕೋಸ್ಕರ ಅಡ್ಮಿಟ್ ಆಗಬೇಕು ಅಂತ ಇಲ್ಲ.
2: ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ?
3: ರಿಕವರಿ ಅಂದರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನು ಹೇಳಿದ ಥರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತು ಇದರದ್ದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನು ಹೇಳ್ತೀವಂದರೆ, ಈಗ ರಾತ್ರಿ ಮಲಗಲಿಕ್ಕೆ ಒಂದು 1 hour or 2 hours ಮುಂಚೆ ನೀರು ಕುಡಿಬೇಕು, ರಾತ್ರಿ ಮಲಗುವಾಗಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದ್ರೆ ಮತ್ತೆ ಅದು ನಿದ್ದೆದಿಂದ ಎದ್ಬೇಕಾಗುತ್ತೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅಟ್ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೀವಿ, ಯಾಕಂದ್ರೆ ಮೂತ್ರದ ಇನ್ಫೆಕ್ಷನ್ ಆಗಬಾರದು ಅಂತ ನೋಡ್ಲಿಕ್ಕೆ. ಊಟದ ಸಂಬಂಧಪಟ್ಟದ್ದು ಹೇಗಿದೆ ಅಂದ್ರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲ ಫುಡ್ಡು, ಆಯಿಲಿ ಫುಡ್ಡು ಹಾಗೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀವಿ. ಮತ್ತೆ ಫೈಬರ್ ಇರುವುದು ಫುಡ್ ಎಲ್ಲ, ಬಾಳೆಹಣ್ಣು ಅಂದ್ರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ, ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ.
2: ಈಗ ಈ ಚಿಕಿತ್ಸೆಯಿಂದ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
3: ಹೌದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ ಇಲ್ಲಾಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್, 3ನೇ ಸ್ಟೇಜ್ 4ನೇ ಸ್ಟೇಜ್ ಕ್ಯಾನ್ಸರ್ ಇರುವಾಗೆ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ 10 ವರ್ಷವರೆಗೆ ಅಟ್ ಲೀಸ್ಟ್ ಒಂದು 50-60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರ್ ಅಲ್ಲಿ ನಮಗೆ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದ್ರೆ, ನಮಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್ ಇರ್ತದೆ.
2: ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಮುಂದಕ್ಕೆ? ಅದು
3: ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೊರಗೆ ಹೋಗ್ತದೆ, ಅದು ಒಂದಂದ್ರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದ್ರೆ ಬೋನ್ಸ್ ಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದ್ರೆ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದ್ರೆ, ಈ ತರ ರೇಡಿಯೇಷನ್ ಇಲ್ಲಾಂದ್ರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದ್ರೆ, ಒಂದಂದ್ರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನ್ ಗೆ ಬರುವುದಲ್ಲ, ಆಲ್ರೆಡಿ ಅವರದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ, ಅದ್ರೊಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನ್ ಅಲ್ಲಿ ಸ್ಪ್ರೆಡ್ ಆಗುವಾಗ ಬೋನ್ ಅಲ್ಲಿ ಫ್ರಾಕ್ಚರ್ ಬರುದು, ಅಂದ್ರೆ ಬೋನ್ ಬ್ರೇಕ್ ಆಗುದು, ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಆಕ್ಟಿವಿಟಿ ಮಾಡುವಾಗ, ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದ್ರೆ ಸ್ಟೆಪ್ ಹತ್ತುವಾಗ. ಸೊ ಇಂಥ ಸಿಂಪಲ್ ಆಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರುವುದರಿಂದ ಬೋನ್ ಬ್ರೇಕ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರಬಹುದು ಅಂದರೆ, ಈಗ ಬೋನಲ್ಲಿ ಸ್ಪ್ರೆಡ್ ಆಗಿದ್ರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ, ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದರೆ ಅಲ್ಲಿಂದ ನರಗಳೆಲ್ಲ ಬರುದು, ನಮ್ದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರುದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದರೆ ಅದು ಸ್ಪೈನಲ್ ಕಾರ್ಡ್ಗೆ ಕೂಡ ನರ ಮೇಲೆ ಟಚ್ ಆಗಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು ಕಾಲುದು. ಸೊ ಇಟ್ ಇಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದು ಸಲ ಅದು ಪ್ಯಾರಾಲಿಸಿಸ್ ಆದರೆ ಮತ್ತೆ ಅದು ಅರ್ಲಿಯಾಗಿ ಡಿಟೆಕ್ಟ್ ಆದರೆ ರಿವರ್ಸ್ ಮಾಡ್ಬೋದು, ಅಂದರೆ ಅಟ್ಲೀಸ್ಟ್ ಒಂದು ಎರಡು ದಿನ ಒಳಗಡೆ ಅಂದರೆ. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದರೆ ಕೂಡ ರಿವರ್ಸ್ ಮಾಡಲಿಕ್ಕೆ ಆಗುದಿಲ್ಲ.
2: ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದರೂ ಮರುಕಳಿಸುವಂತಹ ಸಾಧ್ಯತೆಗಳಿದೆಯಾ?
3: ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಒಂದು 90-95% 5 ವರ್ಷ ಇಲ್ಲಾಂದ್ರೆ 8 ವರ್ಷ ತನಕ ಯಾವುದು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅರ್ಲಿ ಅಂಡ್ ಇಂಟರ್ಮೀಡಿಯೇಟ್ ಅಲ್ಲಿ. ಬಟ್ ಹೈ ರಿಸ್ಕ್ ಇಲ್ಲಾಂದ್ರೆ ಬೇರೆ ಕಡೆ 4ನೇ ಸ್ಟೇಜ್ ರೋಗದಲ್ಲಿ ನಾವು ಅಟ್ ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೂಡ 3 ತಿಂಗಳಿಗೆ ನಾವು ಫಾಲೋಅಪ್ ಮಾಡ್ಲಿಕ್ಕೆ ಹೇಳ್ತೀವಿ. ಫಾಲೋಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂದ್ರೆ PSA ಬ್ಲಡ್ ಟೆಸ್ಟ್ ಅಲ್ಲೇ 3 ತಿಂಗಳಲ್ಲಿ ಫಾಲೋಅಪ್ ಮಾಡಿಸ್ಬೇಕಾಗ್ತದೆ. ಬೇರೆ ಅಂದ್ರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಅದರ್ ದನ್ ರೇಡಿಯೇಷನ್ ಅಂಡ್ ಸರ್ಜರಿ, ಅದು ಅಂದ್ರೆ ಲೋಕಲ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ಇಲ್ಲಾಂದ್ರೆ ಲಿಂಫ್ ನೋಡ್ಸ್ಗೆ ಅಷ್ಟೇ ಮಾಡೋದು ತರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸ್ ಅಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡಬಹುದು, ಎಲ್ಲಿಂದ ನೋವು ಬರ್ತದೆ ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡಬಹುದು. ಬಟ್ ಇದು ಯಾಕಂದ್ರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗುದು ತರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಬೀಜದಿಂದ ಟೆಸ್ಟಿಸ್ಸಿಂದ ಬರುವುದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರ್ದು ಫೀಚರ್ಸಿಗೆ ಎಲ್ಲ ರೆಸ್ಪಾನ್ಸಿಬಲ್ ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನ್ ಅಲ್ಲಿ ಇದು ಕ್ಯಾನ್ಸರ್ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸೆಲ್ಸ್ ಬೆಳೆಯುವುದು. ಸೊ ಅದರಿಂದ ಗ್ರೋತ್ ಬರ್ತದೆ, ಅದು ನಾವು ಕಟ್ ಮಾಡಬಹುದು, ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡಬಹುದು. ಸೊ ಇದು ಸಪ್ಲೈ ಕಟ್ ಮಾಡಲಿಕ್ಕೆ 2 ರೀತಿ ಇದೆ, ಒಂದಂದ್ರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡೋದು, ಅದೊಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದ್ರೆ ಸರ್ಜರಿ ಮಾಡಿ ಟೆಸ್ಟಿಸ್ ಅಂದ್ರೆ ಬೀಜ ರಿಮೂವ್ ಮಾಡೋದು, ಎರಡು ಬೀಜ ಕೂಡ ರಿಮೂವ್ ಮಾಡೋದು, ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದ್ರೆ ನಾಲ್ಕನೇ ಸ್ಟೇಜ್ ರೋಗದಲ್ಲಿ ಈ ತರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.
2: ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದರೂ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುತ್ತಾ ಹೇಗೆ?
3: ಮೂರು ತಿಂಗಳಿಗೆ ಬರಬೇಕು ಫಾಲೋಅಪ್ಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾನು ಹೇಳಿದ ತರ ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದ್ರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ, ಅಂದ್ರೆ ಬ್ಯಾಕ್ ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದ್ರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡ್ಲಿಕ್ಕೆ, ಮತ್ತೆ ಸಣ್ಣ ಪುಟ್ಟ ಆಕ್ಟಿವಿಟಿ ಮಾಡುವಾಗ ಸಪೋಸ್ ಸ್ನಾನ ಮಾಡುವಾಗ ಕೂಡ ಇಟ್ ಈಸ್ ಬೆಟರ್ ದಟ್ ಅವರು ಸ್ಟೂಲ್ ಅಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡೋದು, ರಾದರ್ ದನ್ ಬಗ್ಗಿ ಮಗ್ಗ ಎತ್ಕೊಂಡು ಸ್ನಾನ ಮಾಡೋದು ತರ, ಇಲ್ಲಾಂದ್ರೆ ಶವರ್ ಅಲ್ಲಿ ಸ್ನಾನ ಮಾಡೋದು, ಅಂಡ್ ಬೆಂಡಿಂಗ್ ಆ ತರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ.
2: ಈ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಇತ್ತೀಚೆಗೆ ಹೊಸ ಹೊಸ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಏನಾದರೂ ಆಗ್ತಾ ಇದೆಯಾ?
3: ರೇಡಿಯೇಷನ್ ಅಲ್ಲಿ ಮೊದಲು ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ ಲೀಸ್ಟ್ ಒಂದು 7-8 weeks ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದ್ರೆ ಒಂದಂದ್ರೆ ಅವರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೈದು ದಿನ ಬರಬೇಕು, ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಈಗ ಶಾರ್ಟನ್ ಮಾಡಿದೀವಿ, ಅಂದ್ರೆ ಅದು ಕಡಿಮೆ ದಿನದಲ್ಲಿ ನಮಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು 5 ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸಬಹುದು. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್. ಎರಡನೇದೇನಂತ ಹೇಳಿದ್ರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮುಂಚೆ ನಮ್ಮ ಮೆಷಿನಲ್ಲೇ ಒಂದು CT ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡಿದ್ದು ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡಬಹುದು. ಸೊ ಹಾಗಿರುವಾಗ ಏನಾಗ್ತದೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ.
2: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನ್ ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು?
3: ದಟ್ ಇಸ್ ನ್ಯಾಚುರಲ್. ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ, ಬಟ್ ಬಂದಿರೋರಿಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಸಿ, ನಮ್ಮ ಜೀವ ನಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದ್ರೆ ನಿಮ್ಮ ಜನರಲ್ಲಿ ಜನವರು ಏನ್ ಮಾಡ್ತಾರೆ ಅಂದ್ರೆ ಅವರದ್ದು ಫ್ಯಾಮಿಲಿ ಡಾಕ್ಟರಿಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದ್ರೆ ಅವರ ಫ್ರೆಂಡ್ಸ್ಗೆ ಹೇಳ್ತಾರೆ, ಫ್ಯಾಮಿಲಿಗೆ ಹೇಳುದಿಲ್ಲ, ಕೆಲವರು ಅವರಿಗೆ ಫ್ರೆಂಡ್ಸ್ಗೆ ಹೇಳ್ತಾರೆ. ಅಟ್ ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟ್ ಆಗಿ ಅಡ್ವೈಸ್ ಕೊಡಿ, ಅಂದ್ರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ, ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟ್ ಆಗಿ ಏನ್ ಮಾಡಬೇಕು ಅಂತ ಹೇಳಿ. ಸೊ ಸ್ಟ್ರೇಟ್ ಆಗಿ ನೀವು ಸ್ಪೆಷಲಿಸ್ಟ್ಗೆ ಹೋಗ್ಲಿಕ್ಕೆ ನಿಮ್ಗೆ ನಚಿಗೆ ಆಗ್ತದೆ, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗ್ಬೇಕು, ಹಾಗೆ ಅಂತದಿರುವಾಗ ನಿಮ್ಮ ಲೋಕಲ್ ಡಾಕ್ಟರಿಗೆ ಫಸ್ಟ್ ತೋರಿಸಿ, ಅದಾದ್ಮೇಲೆ ಅವರು ರೆಫರ್ ಮಾಡ್ತಾರೆ.
2: ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟರ್.
3: ಸೊ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಜನರಲಿ ನಾವು 50 ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನೂ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಆಗಲಿಲ್ಲ. ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ ಲೀಸ್ಟ್ ಬ್ಲಡ್ ಟೆಸ್ಟ್ 2 ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತೆ ನಿಮ್ಮ ಡಾಕ್ಟರ್ ನೋಡಿ ನಿಮಗೆ ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳಿದ್ದು ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ ಈಗ ನಿಮ್ಮ ಫಾದರಲ್ಲಿ, ಇಲ್ಲಾಂದ್ರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದ್ರೆ ನಿಮ್ಮ ಅಣ್ಣ, ಇಲ್ಲಾಂದ್ರೆ ತಮ್ಮ ಅವರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೇವೆ, ಇವರು ಯಾವುದಾದ್ರೂ ಒಬ್ಬರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದ್ರೆ ದೆನ್ ನೀವು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಇದ್ದೀವಿ. ನಾರ್ಮಲಿ 50 ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು, ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40-45 ಅಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ 2
2: ಧನ್ಯವಾದಗಳು ಡಾಕ್ಟರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ
3: ಧನ್ಯವಾದ.
1: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಕೇಳಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
1: ನಮಸ್ಕಾರಗಳು. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯ ಬಗ್ಗೆ ವಿವರಗಳು. ಕೋವಿಡ್-19 ಸೋಂಕು ಮತ್ತು ಲಾಕ್ಡೌನ್ಗಳು ಜನಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿವೆ. ಆರೋಗ್ಯ ಸಂಕಷ್ಟವನ್ನಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟವನ್ನೂ ಸಹ ಈ ಸಾಂಕ್ರಾಮಿಕ ಪಿಡುಗು ತಂದೊಡ್ಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಅಂದರೆ ಇಂಗ್ಲಿಷ್ನಲ್ಲಿ ಪಿಎಂ ಸ್ವನಿಧಿ, ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, ಇದನ್ನು ಜೂನ್ 1, 2020 ಪ್ರಾರಂಭಿಸಲಾಯಿತು. ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ಬೀದಿ ಬದಿ ವ್ಯಾಪಾರ ಮಾಡುವವರಿಗಾಗಿ ಅವರ ವ್ಯಾಪಾರಕ್ಕೆ ಆರ್ಥಿಕ ನೆರವು ಒದಗಿಸುವುದು ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿದೆ. ಇದು ಜೂನ್ 2020 ಪ್ರಾರಂಭವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಎಂದು ಹೆಸರಿಸಲಾಗಿದೆ. ಪಿಎಂ ಸ್ವನಿಧಿ ಎಂಬುದು ಸಾಲ ಯೋಜನೆಯ ಹೆಸರಾಗಿದ್ದು ಇದು ಆತ್ಮನಿರ್ಭರ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000 ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತಿದ್ದು 1 ವರ್ಷದೊಳಗೆ ಮಾಸಿಕ ಕಂತುಗಳ ಮೂಲಕ ಹಿಂದಿರುಗಿಸಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಮಾರ್ಚ್ 24, 2020 ಹಾಗೂ ಅದಕ್ಕೂ ಮೊದಲು ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿದ್ದವರು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಗ್ರಾಮೀಣ ಅಥವಾ ನಗರ ವ್ಯಾಪಾರಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಬೀದಿ ಬದಿಯಲ್ಲಿ ತರಕಾರಿ, ಹಣ್ಣು, ತಿಂಡಿ ತಿನಿಸು ಮಾರಾಟಗಾರರು, ಪೇಪರ್ ಹಾಕುವ ಹುಡುಗರು, ಮನೆ ಮನೆಗೆ ಹಾಲು ಹಾಕುವ ಹುಡುಗರು, ಕ್ಷೌರಿಕ ಅಂಗಡಿಯವರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ, ಕಾರ್ಯಸಾಧ್ಯತೆ ಬಂಡವಾಳದ ಸಾಲದ ಅವಧಿ 1 ವರ್ಷ, ಸಮಯೋಚಿತ ಮರುಪಾವತಿಯ ಮೇಲೆ ಬಡ್ಡಿ ಸಬ್ಸಿಡಿ ಶೇಕಡ 7% ಹಾಗೂ ತ್ರೈಮಾಸಿಕ ಪಾವತಿಗೂ ಅವಕಾಶವಿದೆ. ಡಿಜಿಟಲ್ ವಹಿವಾಟಿನ ಮೇಲೆ ಮಾಸಿಕ ಕ್ಯಾಶ್ಬ್ಯಾಕ್, ವಾರ್ಷಿಕ 1,200 ರೂಪಾಯಿಗಳವರೆಗೆ ಪ್ರೋತ್ಸಾಹದಾಯಕ ಹಣ ಲಭ್ಯವಿರುತ್ತದೆ. ಮೊದಲ ಸಾಲದ ಸಮಯೋಚಿತ ಅಥವಾ ಶೀಘ್ರ ಪಾವತಿಯ ಮೇಲೆ ಸಾಲದ ಅರ್ಹತೆಯನ್ನು ಏರಿಸಲಾಗುತ್ತದೆ. ಅಂದರೆ ಮೊದಲನೆಯದಾಗಿ 10,000 ರೂಪಾಯಿ ಮೊದಲನೆಯ ವರ್ಷ, ಇದನ್ನು ಪಾವತಿಸಲು 12 ತಿಂಗಳು ಅವಧಿ ಇರುತ್ತದೆ. ಎರಡನೇ ವರ್ಷದಲ್ಲಿ 20,000 ರೂಪಾಯಿ, ಇದನ್ನು ಪಾವತಿಸಲು 18 ತಿಂಗಳು ಅವಧಿ ಇರುತ್ತದೆ. ಮೂರನೇ ವರ್ಷದಲ್ಲಿ 50,000 ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಇದನ್ನು ಮರುಪಾವತಿಸಲು 36 ತಿಂಗಳುಗಳ ಕಾಲ ಅವಧಿ ಇರುತ್ತದೆ. ಬಡ್ಡಿ ರಿಯಾಯಿತಿ ಹಾಗೂ ಕ್ಯಾಶ್ಬ್ಯಾಕ್ ಎಲ್ಲ ಸೇರಿ ರೂಪಾಯಿ 10,000 ಸಾಲದ ಮೇಲೆ 1,602 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಪಡೆಯಬಹುದು. ಸಾಲ ಪಡೆಯಲು ಯಾವುದೇ ರೀತಿಯ ಮೇಲಾಧಾರ ಭದ್ರತೆ ಅಗತ್ಯವಿಲ್ಲ ಹಾಗೂ ಶೀಘ್ರ ಪಾವತಿಗೆ ಯಾವುದೇ ದಂಡವಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಆಧಾರಿತ ಅರ್ಜಿ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ. ಈ ಯೋಜನೆಯ ಅರ್ಹ ಮಾನದಂಡಗಳು ಅಥವಾ ಅಗತ್ಯ ದಾಖಲೆಗಳು. ಈ ಯೋಜನೆಗೆ ಅರ್ಹ ಮಾರಾಟಗಾರರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ನಗರ ಅಥವಾ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ, ಎರಡನೆಯದಾಗಿ ಆಧಾರ ಕಾರ್ಡ್, ಮೂರನೆಯದಾಗಿ ಆಧಾರ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಸರಿಯಾಗಿರಬೇಕು, ನಾಲ್ಕನೆಯದಾಗಿ ಗುರುತಿನ ಚೀಟಿ ಇಲ್ಲದವರು ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಮಾಡಿರುವ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಥವಾ ವಿಧಾನವು ಏನು ಅಂತಂದರೆ, ಮೊದಲು ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ಗೆ ಹೋಗಲು https://pmsvanidhi.mohoua.gov.in/ ಈ ಲಿಂಕನ್ನು ಬಳಸಬಹುದು. ನಂತರ ನೀವು ಕೆಲವು ಆಯ್ಕೆಗಳನ್ನು ನೋಡುತ್ತೀರಿ. ರೂಪಾಯಿ 10,000 ಸಾಲ, ರೂಪಾಯಿ 20,000 ಸಾಲ, ರೂಪಾಯಿ 50,000 ಸಾಲ. ಸಾಲದ ಸ್ಟೇಟಸ್ ಹೀಗೆ ಕೆಲವು ಆಯ್ಕೆಗಳಿವೆ. 10,000 ರೂಪಾಯಿ, 20,000 ರೂಪಾಯಿ ಅಥವಾ 50,000 ರೂಪಾಯಿ ಸಾಲದ ಬಟನ್ ಆಯ್ಕೆ ಮಾಡಿಕೊಳ್ಳಬೇಕು. ಹೊಸ ವಿಂಡೋ ತೆರೆಯುತ್ತದೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. ಈ OTP ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಈ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮೊದಲಿಗೆ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸಿದವರು 20,000 ರೂಪಾಯಿ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ 20,000 ರೂಪಾಯಿ ಸಾಲ ಪಡೆದವರು ಸಕಾಲದಲ್ಲಿ ಪಾವತಿ ಮಾಡಿದವರು 50,000 ರೂಪಾಯಿ ಸಾಲ ಪಡೆಯಲು ಅರ್ಹರು. ಈ ಯೋಜನೆಯ ಅಂಕಿಅಂಶಗಳನ್ನು ನೋಡುವುದಾದರೆ 31 ನವೆಂಬರ್ 2023 ಅಂಕಿಅಂಶಗಳು: ಮೊದಲನೇ ಟರ್ಮ್ ಲೋನಿಗೆ ಅರ್ಹ ಅರ್ಜಿಗಳು 7,46,321, ಇದರಲ್ಲಿ ಮಂಜೂರಾದ ಅರ್ಜಿಗಳು 58,06,156, ಸಾಲ ಪಾವತಿಸಿದ ಅರ್ಜಿಗಳು 54,25,857, ಬ್ಯಾಂಕ್ನಿಂದ ವಾಪಸ್ಸಾದ ಅರ್ಜಿಗಳು 6,69,194, ಮರುಪಾವತಿಸಿದ ಸಾಲಗಳು 22,59,409. ಮೊದಲನೇ ಟರ್ಮ್ ಲೋನ್ ಅಂತಂದರೆ ಇದು 10,000 ರೂಪಾಯಿಗಳದ್ದಾಗಿರುತ್ತದೆ. ಇನ್ನು ಎರಡನೇ ಟರ್ಮ್ ಲೋನ್, ಇದರ ಅಂಕಿಅಂಶಗಳನ್ನು ನೋಡುವುದಾದರೆ ಅರ್ಹ ಅರ್ಜಿಗಳು 20,80,969, ಮಂಜೂರಾದ ಅರ್ಜಿಗಳು 16,20,876, ಸಾಲ ಬಟವಾಡೆ ಆದ ಅರ್ಜಿಗಳು 15,10,347, ಬ್ಯಾಂಕ್ನಿಂದ ಹಿಂದಿರುಗಿಸಿದ್ದಂತಹ ಅರ್ಜಿಗಳು 255,083, ಸಾಲ ಮರುಪಾವತಿ ಮಾಡಲಾದಂತಹ ಅರ್ಜಿಗಳು 259,639. ಇದು ಎರಡನೇ ಟರ್ಮ್ ಲೋನ್ ಅಥವಾ 20,000 ರೂಪಾಯಿ ಸಾಲದ ಅಂಕಿಅಂಶಗಳು. ಇನ್ನು ಮೂರನೆಯ ಟರ್ಮ್ ಲೋನ್ ಅಥವಾ 50,000 ರೂಪಾಯಿ ಸಾಲದ ಅಂಕಿಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಅರ್ಹ ಅರ್ಜಿಗಳು 229,124, ಮಂಜೂರಾದ ಅರ್ಜಿಗಳು 199,392, ಸಾಲ ಪಾವತಿ ಮಾಡಬೇಕಾದ ಅರ್ಜಿಗಳು 188,162, ಬ್ಯಾಂಕ್ನಿಂದ ಹಿಂದಿರುಗಿಸಿದಂತಹ ಅರ್ಜಿಗಳು 13,585. ಈ ಮೂರನೇ ಟರ್ಮ್ ಲೋನು ಇನ್ನೂ ತನಕ ಯಾವುದೇ ಸಾಲ ಮರುಪಾವತಿಯನ್ನು ಮಾಡಿಲ್ಲ. ಯಾಕಂದರೆ ಈ ಯೋಜನೆಯು 2024 ತನಕ ಇರುವುದರಿಂದ ಯಾವುದೇ ರೀತಿಯ ಮೂರನೇ ಟರ್ಮ್ ಲೋನು ಮರುಪಾವತಿ ಆಗಿಲ್ಲ. ಧನ್ಯವಾದಗಳು.
0: ಇದುವರೆಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದವರು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಪ್ರಗತಿಪಥ ಕೇಳಿದಿರಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ, ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಅವರು ಹೇಳಿದರು. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದರು. ಅಲ್ಲದೆ DRDO ಅಭಿವೃದ್ಧಿಪಡಿಸಿರುವ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು. ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೋಲಿಂಗ್ ಆದ್ಯತೆ ನೀಡುವುದು ಹಾಗೂ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸುವುದಾಗಿ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದು ಹೇಳಿದರು.
1: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, कि विदेश में छुट्टियां मनाने से बचें, कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೆಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು, ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲ ಆರ್ಮಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಡೊಮಿನಿಕ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಘಾಲಯದ ಜೀವಂತ ಬೇರು ಸೇತುವೆಗಳ ವೈಶಿಷ್ಟ್ಯವನ್ನು ವಿವರಿಸಿದ ಪ್ರಧಾನಿ, ಅವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಜಾಲಕ್ಕೆ ಸೇರಿಸಲು ಭಾರತ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಸೇತುವೆಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತ ಹ್ಯಾಲಿ ವಾರ್ಜಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ಮಹಿಳೆಯರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕ ಬಳಕೆಗೆ ಒದಗಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಜನಸಹಭಾಗಿತ್ವವೇ ಪ್ರಮುಖ ಶಕ್ತಿಯಾಗಿದ್ದು ಕ್ಯಾಚ್ ದ ರೈನ್ ಅಭಿಯಾನದಡಿ ಮಹಿಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆರಂಭಗೊಂಡಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಜುಲೈ 1 ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಹಾಗೂ ವಿಶೇಷ ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ನಾಳೆಯಿಂದ ಜುಲೈ 1 ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಗಣ್ಯರು ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿಯವರು, ಮಾದಕ ದ್ರವ್ಯ ವ್ಯಸನದಿಂದ ದೂರವಿರುವಂತೆ ಹಾಗೂ ನಶಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಆಡಿರುವ 4 3 ಗೆಲುವುಗಳೊಂದಿಗೆ ಗುಂಪು ಎ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ಆಡಿರುವ ಎಲ್ಲಾ 4 ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತ ತಂಡ ಇದುವರೆಗೆ ಅಜೇಯವಾಗಿರುವ ಆಸ್ಟ್ರೇಲಿಯಾ ವಿರುದ್ಧ ಗೆಲುವು ಸಾಧಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1 ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಹರಿಣಿ ಹಾಗೂ ಅರ್ಜುನ್ ಸರ್ಜಾ ಮತ್ತು ಕವಿರಾಜ್ ಅವರ ಸ್ವರದಲ್ಲಿ ಪ್ರೇಮ ಬರಹ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ.

0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.

ಸೀತಾಮಾತೆಯ ಮಕ್ಕಳಾದಂತಹ ಲವಕುಶರಿಬ್ಬರು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ. ಅವರಿಗೆ ಉಪನಯನ ಕರ್ಮ, ಸಂಸ್ಕಾರ ಕರ್ಮ ನಡೆದಿದೆ. ಆ ಬಳಿಕ ಅವರು ಸಮಸ್ತ ಕಲೆಗಳನ್ನೂ ಕೂಡ ಅರಿತಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡಿದ್ದಾರೆ. ನಂತರ ಅವರು ಬಾಲ್ಯದಿಂದ ತಾರುಣ್ಯದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಅವರ ಕೆನ್ನೆಯ ಪಕ್ಕದಲ್ಲಿ ಕಾಕಪಕ್ಷ ಅಂದರೆ ಜೋಲು ಕೂದಲು, ಜೊಂಪೆ ಕೂದಲು, ಈಗ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಸೈಡ್ ಲಾಕ್ ಅಂತ ಏನು ಹೇಳ್ತೀವೋ ಆ ರೀತಿಯಾದಂತಹ ಕೂದಲಿನ ಒಂದು ಸೌಂದರ್ಯ ಕೂಡ ಅವರಿಗೆ ಬರ್ತಾ ಇದೆ. ಹೀಗಿರೋ ಅಂತಹ ಆ ಮಕ್ಕಳು ತಾಯಿಯಾದಂತಹ ಜಾನಕಿಯ ಶುಶ್ರೂಷೆಯಲ್ಲಿ ಇದ್ದಾರೆ. ಅವರ ಬೆಳವಣಿಗೆ, ದೈಹಿಕ ಮಾನಸಿಕ ಹಾಗೂ ಬೌದ್ಧಿಕವಾದಂತಹ ಬೆಳವಣಿಗೆ ವಾಲ್ಮೀಕಿ ಮುನಿಗಳ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ಮೆಚ್ಚುಗೆಯನ್ನು ಪಡೆದ ಬಳಿಕ ವಾಲ್ಮೀಕಿ ಮುನಿಗಳಿಗೆ ತೋರಿದೆ, ಈ ಮಕ್ಕಳಿಗೆ ನಾನು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನೂ ಕೂಡ ಒದಗಿಸಬೇಕು ಎಂದು. ಹಾಗಾಗಿ ಅವರು ತಮ್ಮಯ ತಪಸ್ಸಿನ ಬಲದಿಂದಾಗಿ ಬಾಣ, ಬಿಲ್ಲು, ಗುರಾಣಿ, ಖಡ್ಗಗಳು ಮತ್ತು ಕವಚ ಕುಂಡಲಗಳು, ಕಿರೀಟಗಳು ಎಲ್ಲವನ್ನು ತಪೋಬಲ ಮಾತ್ರದಿಂದಲೇ ಪಡೆದುಕೊಂಡು ಆ ಮಕ್ಕಳಿಗೆ ಒದಗಿಸಿದ್ದಾರೆ. ಮಕ್ಕಳು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಆಯುಧಗಳನ್ನು, ಪರಿಕರಗಳನ್ನು ಹೊಂದಿಸಿಕೊಂಡು ಕ್ಷತ್ರ ಬಾಲಕರಾಗಿ ಬೆಳೀತಾ ಇದ್ದಾರೆ. ಅವರು ಆ ಕಡೆ ಬೆಳೀತಿರಬೇಕಾದ್ರೆ ಈ ಕಡೆ ಅಯೋಧ್ಯಾಪುರದಲ್ಲಿ ಏನು ನಡೀತಾ ಇದೆ ಗಮನಿಸೋಣ.

ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ಭೂಮಿಯನ್ನು ಸಕಲ ವೈಭವಗಳಿಂದ ಸಂತೋಷದಿಂದ ಪಾಲಿಸ್ತಾ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆತಂಕ ಬಂದು ಕೂತಿದೆ. ಅಂದು ರಾವಣನ ವಧೆ ಮಾಡಿದಾಗ ರಾವಣನ ವಧೆಯಿಂದಾದಂತಹ ಬ್ರಹ್ಮಹತ್ಯೆ ತನ್ನನ್ನು ಕಾಡ್ತಾ ಇದೆ, ಕಂಗೆಡಿಸ್ತಾ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ಯಾವ ನಿಷ್ಕೃತಿ ಪರಿಹಾರ ಇದೆ ಅಂತ ಕೇಳೋದಕ್ಕಾಗಿ ಎಲ್ಲರನ್ನೂ ಬರಹೇಳ್ತಾನೆ. ನಿಶ್ಚಯ ಮಾಡ್ತಾರೆ ಎಲ್ಲರೂ, ಇದಕ್ಕೆ ಹಯಮೇಧ, ಅಶ್ವಮೇಧವೇ ಇದಕ್ಕೆ ಸರಿಯಾದಂತಹ ಪರಿಹಾರ ಅಂತ ಹೇಳಿದಾಗ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ನಿಶ್ಚಯವನ್ನು ಕೈಗೊಂಡು ಶ್ರೀರಾಮಚಂದ್ರ ವಸಿಷ್ಠ, ವಾಮದೇವ, ಅತ್ರಿ, ಗಾಲವ ಮೊದಲಾದಂತಹ ವಿಶ್ವಾಮಿತ್ರರನ್ನೂ ಒಳಗೊಂಡು ಸಮಸ್ತ ಋಷಿವರ್ಯರನ್ನೆಲ್ಲ ಕರೆಸ್ತಾನೆ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ರೆ ಏಕಾಂಗಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ, ಅದು ಶಾಸ್ತ್ರಸಮ್ಮತ ಅಲ್ಲ, ನಿನಗೆ ಧರ್ಮಪತ್ನಿ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿದಾಗ ರಾಮ, ಪರವಾಗಿಲ್ಲ, ನಾನು ಚಿನ್ನದಲ್ಲಿ ಮಾಡಿದಂತಹ ಕನಕ ಸೀತೆಯನ್ನು ಮಾಡಿಕೊಂಡು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಈ ಮಹಾಯಜ್ಞವನ್ನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಆನಂತರ ಅವನು ಋಷಿಗಳ ಒಡಂಬಡಿಕೆಯೊಡನೆ ಒಂದು ದೊಡ್ಡದಾದಂತಹ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ಮತ್ತು ವೇದೋಕ್ತ ಪ್ರಕಾರದಿಂದಾಗಿ ಅವನು ಯಜ್ಞ ದೀಕ್ಷಿತನಾಗ್ತಾ ಇದ್ದಾನೆ. ನೋಡಿ,

0: ಅಖಿಳ ದೆಸೆಯೊಳು
1: ವೇದದಲ್ಲಿ ಹೇಳಿರುವ ಪ್ರಕಾರ ರಾಮ ಯಜ್ಞ ದೀಕ್ಷೆಯನ್ನ ಕೈಗೊಳ್ತಾನೆ. ಮೊದಲ ಹಂತವಾಗಿ ಒಂದು ಒಳ್ಳೆಯ ಕುದುರೆಯನ್ನ ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆ ಮಾಡಿದಂತಹ ಕುದುರೆಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ ಬಳಿಕ ಅದರ ಹಣೆಯಲ್ಲಿ ಒಂದು ಪಟ್ಟೆಯನ್ನ ಕಟ್ಟಬೇಕು. ಅದರ ಮೇಲೆ ತನ್ನ ಶ್ರೇಷ್ಠತೆಯನ್ನು ತನ್ನ ಅಗ್ಗಳಿಕೆಯನ್ನು ಬರೆದು ಅದನ್ನ ಆ ಹಣೆಯ ಮೇಲೆ ಕಟ್ಟಿ ಅದರ ಜೊತೆಗೆ 3 ಅಕ್ಷವಿಣಿ ಸೈನ್ಯದ ಬಲವನ್ನ ಬಿಟ್ಟು ಶತ್ರುಘ್ನನನ್ನು ಅದಕ್ಕೆ ಕಾವಲನ್ನಾಗಿ ಮಾಡಿ ಕಳಿಸ್ತಾ ಇದ್ದಾನೆ. ಹಾಗೆ ಕಳಿಸಿದಂತಹ ಆ ಕುದುರೆ ತಾನಾಗಿ ತನಗೆ ಇಷ್ಟ ಬಂದ ದಿಕ್ಕಿಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಸಂಚಾರ ಮಾಡ್ತಿರುವಂತಹ ಕುದುರೆಯನ್ನ ಯಾವ ರಾಜರೂ ಕೂಡ ತಡೆಯಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಶ್ರೀರಾಮಚಂದ್ರನ ಕುದುರೆ ಆಗಿರುತ್ತೆ. ಅದನ್ನ ಕವಿ ಹೇಳ್ತಾ ಇದ್ದಾನೆ.

ರಾಮಚಂದ್ರನ ಅಶ್ವಮೇಧದ ಆ ಕುದುರೆಯನ್ನ ಭೂಮಿಪಾಲಕರಾದಂತಹ ಯಾವ ರಾಜರು ಕೂಡ ತಡೆಯೋದಿಲ್ಲ. ಯಾಕೆ ಅಂತಂದ್ರೆ ರಾಮನ ಪರಾಕ್ರಮದ ಪರಿಚಯ ಅವರಿಗೆಲ್ಲ ಆಗಿರುತ್ತೆ. ಹಾಗೆ ಯಾರಿಂದಲೂ ತಡೆಯಲ್ಪಡದೆ ಆ ಕುದುರೆ ಸಂಚರಿಸುತ್ತಾ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ವಿನಿಯೋಗದ ತೋಟಕ್ಕೆ ಬರುತ್ತೆ. ಹಾಗೆ ಹೊಕ್ಕೋದು ಹುಲ್ಲನ್ನ ತಿಂತಾ ಇರ್ಬೇಕಾದ್ರೆ ಲವ ಅಲ್ಲಿ ತನ್ನ ಒಡನಾಡಿಗಳಾದಂತಹ ಒಟುಗಳ ಕೂಡೆಯಲ್ಲಿ ಆಟ ಆಡ್ತಾ ಇರ್ತಾನೆ. ಕುದುರೆ ಬರ್ತಿದ್ದಾಗೆ ಹುಲ್ಲನ್ನೆಲ್ಲ ತಿಂದು ತೋಟವನ್ನೆಲ್ಲ ಹಾಳು ಮಾಡುತ್ತಲ್ಲ ಅಂತ ಹೇಳಿ ಓಡಿ ಬರ್ತಾನೆ ಅವನು. ಹಾಗೆ ಓಡಿ ಬಂದು ಕಂಡಾಗ ಅದು ಅಂತಿಂತ ಕುದುರೆ ಅಲ್ಲ, ಪೂಜೆ ಮಾಡಲ್ಪಟ್ಟಿದೆ ಅದಕ್ಕೆ, ಅದರ ಹಣೆ ಮೇಲೆ ಬೇರೆ ಒಂದು ಪಟ್ಟೆ ಇದೆ. ಇಂತಹ ಒಂದು ವಿಶೇಷವಾದಂತ ಕುದುರೆಯನ್ನ ವೀರ ಲವ ನೋಡ್ತಾನೆ. ನೋಡಿ ಅವನು ಯೋಚನೆ ಮಾಡ್ತಾನೆ, ಇದು ಎಲ್ಲೆಯ ತುರಂಗ,

ಇದು ಎಲ್ಲಿದು ಈ ಕುದುರೆ? ಈ ಹೂತೋಟವನ್ನ ಹೊಕ್ಕು ಹೀಗೆ ತೊತ್ತಳ ತುಳಿದು ಹಾಳು ಮಾಡ್ತಾ ಇದೆಯಲ್ಲ. ಮತ್ತೆ ವಾಲ್ಮೀಕಿ ಮುನಿಗಳು ನನ್ನನ್ನ ಈ ಒಂದು ತೋಟವನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ನೇಮಿಸ್ಬಿಟ್ಟು ಅವರು ವರ್ಣಲೋಕದಲ್ಲಿ ನಡೆಯಬೇಕಾಗಿರೋ ಅಂತಹ ಯಾವುದೋ ಒಂದು ಯಜ್ಞಕ್ಕಾಗಿ ವರ್ಣಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಾನು ನನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ವಲ್ಲ ಅಂತ ಹೇಳಿ ಕೋಪಿಸ್ಕೊಳ್ತಾರಲ್ಲ, ಇದನ್ನ ಮೊದಲು ಓಡಿಸೋಣ ಅಂತ ಹೇಳಿ ಬಾಲಕ ಲವ ಆ ಕುದುರೆ ಹತ್ರಕ್ಕೆ ಬಂದು ನೋಡ್ತಿದ್ದಾಗ ಅದರ ಒಂದು ಹಣೆಯ ಮೇಲೆ ರಾರಾಜಿಸ್ತಾ ಇದೆಯಂತೆ ಪಟ್ಟದ ಲಿಖಿತ. ಅದು ಏನು ಅಂತ ಹೇಳಿ ಲವ ಓದ್ಕೊಳ್ತಾ ಇದ್ದಾನಂತೆ. ಅದರ ಒಂದು ಸಾರ ಏನು, ಆ ಪಟ್ಟದ ಲಿಖಿತ ಏನು ಕೇಳೋಣ.

ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಂತಹ ಕುಮಾರ ಮಗ ರಾಮ ಒಬ್ಬನೇ ವೀರ. ಆತನ ಯಜ್ಞ ಕುದುರೆ ಇದು. ಇದನ್ನ ಯಾರಾದರೂ ತಡೆದು ನಿರ್ವಹಿಸಲು ಸಾಧ್ಯವಾದರೆ ತಡೆಯಲಿ, ಇಲ್ಲ ಅಂದರೆ ನಮಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಆಧಿಪತ್ಯವನ್ನು ಒಪ್ಪಿಕೊಳ್ಳಿ ಅನ್ನುವಂತಹ ಸಾರಾಂಶ ಇದ್ದಂತಹ ಲೇಖನವನ್ನು ಓದಿ ಉರಿದೇಳ್ತಾನೆ ಲವ. ಕೋಪ ಬರುತ್ತೆ ಅವನಿಗೆ. ಹೀಗೆ ಬರೆದಾತನ ಗರ್ವವನ್ನ ಬಿಡಿಸ್ತೆ ಹೋದ್ರೆ ನನ್ನ ತಾಯಿಯನ್ನ ಸರ್ವ ಜನರು ಲೋಕದಲ್ಲಿ ಎಲ್ಲರೂ ಕೂಡ ಬಂಜೆ ಅಂತ ಹೇಳಿ ಜರಿಯಲ್ವೇ? ನಾವಿದ್ದು ಏನು ಪ್ರಯೋಜನ ಈ ಗರ್ವವನ್ನ ಬಿಡಿಸಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡದಿದ್ರೆ? ಹಾಗಾಗಿ ಅವಳಿಗೆ ಆ ಒಂದು ಪಟ್ಟ ಬರಬಾರದು. ಮತ್ತೆ ನನಗೆ ಕೊಟ್ಟಿರುವಂತಹ ಈ ತೋಳ್ಗಳಾದ್ರೂ ಯಾತಕ್ಕೆ ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಲವ ಆ ಗರ್ವವನ್ನು ಬಿಡಿಸಿಯೇ ತೀರುವೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಅವನು ಉರಿದೆದ್ದನಂತೆ. ಉರಿದೆದ್ದ ಬಳಿಕ ಅವನು ಮಾಡಿದ್ದಾದರೂ ಏನು?

ಆ ಕ್ಷಣಕ್ಕೆ ಲವನಿಗೆ ಬಂದ ಆವೇಶ ಎಂಥದ್ದು ಅಂದ್ರೆ, ತಾನು ಹೊದ್ದಿದ್ದಂತಹ ಉತ್ತರೀಯ ಆ ಮೇಲ್ ವಸ್ತ್ರವನ್ನೇ ತೆಗೆದು ಅದನ್ನ ಹೊಸೆದು ಹುರಿಯಾಗಿ ಮಾಡಿ ಪಕ್ಕದಲ್ಲೇ ಇದ್ದಂತಹ ಒಂದು ಬಾಳೆಯ ಗಿಡಕ್ಕೆ ಕಟ್ತಾನಂತೆ. ನೋಡಿ, ಬಾಳೆ ಮರ ಅದೆಷ್ಟು ಮಹಾ ಗಟ್ಟಿಯಾಗಿರುತ್ತೆ. ಕುದುರೆ ಒಮ್ಮೆ ಅದನ್ನ ಜೋರಾಗಿ ಬಲವಾಗಿ ಎಳೆದ್ರೆ ಬಾಳೆ ಮರ ಮುರಿದೋಗತ್ತೆ. ಮತ್ತೆ ಉತ್ತರೀಯವಾದರೂ ಕೂಡ ಹಗ್ಗದಂತೆ ಗಟ್ಟಿಯಾಗಿ ಇರುವಂತದ್ದಲ್ಲ. ಆದರೆ ಲವನಿಗೆ ಇದ್ದಂತಹ ಆ ಆವೇಶ, ರೋಷ, ಬಾಲಕತನದ ಆ ಹುಮ್ಮಸ್ಸು, ಇದೆಲ್ಲ ಕೂಡ ಆ ಬಾಲ್ಯದ ತಾರುಣ್ಯದ ಪೌಗಂಡ ವಯಸ್ಸಿನ ಆ ಒಂದು ಉತ್ಸಾಹವನ್ನು, ಹುಮ್ಮಸ್ಸನ್ನು ಪ್ರತಿಬಿಂಬಿಸ್ತಾ ಇದೆ. ಹಾಗೆ ಕಟ್ಟದನಂತೆ ಇಲ್ಲಿ ಕವಿಯ ಪದದ ಬಳಕೆಯಾದರೂ ಕೂಡ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಬಿಗದ ಅನ್ನೋದನ್ನ ನಾವ್ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ತುಂಬಾ ಆಡು ಮಾತಿನಲ್ಲಿ ಕೋಪ ಬಂದಾಗ ಮಾತಾಡುವಂಥದ್ದು, ಅದನ್ನೇ ಇಲ್ಲಿ ಬಳಸಿದ್ದಾನೆ. ಲವನ ಒಂದು ಮನಸ್ಸಿನ ಭಾವನೆಯನ್ನು ಕೂಡ ಹೇಳಿದ್ದಾನೆ ಇಲ್ಲಿ. ಅವನು ಹಾಗೆ ಕಟ್ಟದಾಗ ಇವನ ಜೊತೆ ಇದ್ದಂತಹ ಮುನಿಕುಮಾರರೆಲ್ಲರೂ ಕೂಡ, ಇದು ಯಾರದೋ ಕ್ಷತ್ರಿಯರ ಕುದುರೆ ಇದು, ಅದು ಅಶ್ವಮೇಧ ಯಾಗಕ್ಕಾಗಿ ಕಳಿಸಿದ್ದಾನೆ, ಅವರು ಬಂದು ನಮ್ಮನ್ನ ಬಡಿತಾರಲ್ವಾ, ಬಿಟ್ಬಿಡು ಆ ಕುದುರೆನ ಅಂತ ಹೇಳಿದಾಗ, ನೋಡಿ, ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ, ಹೋಗಿ ನೀವೆಂದ. ನಿಮಗೆ ಯುದ್ಧ ಆಗಿದ್ದ ಅಂದ್ರೆ ಭಯ, ಆದ್ರೆ ನಾನು ಜಾನಕಿಯ ಮಗ, ಕ್ಷತ್ರಿಯ ಕುಮಾರ, ಹಾಗಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಹೋಗಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಅಟ್ಟುಬಿಟ್ಟು ಇವನು ಲವ ಅಗಡು ತರನಿಂದ ಬಿಲ್ಲನ್ನ ಜೇಗೈದು ಸಿದ್ಧವಾಗಿ ಯುದ್ಧಕ್ಕೆ ನಿಂತಿರ್ತಾನೆ. ಆಗ ಕುದುರೆಯ ಕಾವಲ ಭಟರೆಲ್ಲ ಬರ್ತಾ ಇದ್ದಾರೆ ನೋಡಿ.

ಅದರಲ್ಲಿ ಕುದುರೆಯ ಹಿಂದೆ ಬಂದಿದ್ದಂತ ಕಾವಲ ಭಟರೆಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಆ ಬಾಳೆಯ ಮರಕ್ಕೆ ಕುದುರೆಯನ್ನ ಬಿಗಿದು ಕಟ್ಟಿದ್ದನ್ನ ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಬ್ರಹ್ಮಚಾರಿಗಳನ್ನೆಲ್ಲ ಗದರಿಸ್ತಾರೆ. ಯಾಕೆ ಕುದುರೆಯನ್ನ ಕಟ್ಟಿದ್ದೀರಾ, ಯಾಕೆ ಬಿಗಿದಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲ ಕೂಡ ಹೆದರುಕೊಂಡು ನಾವೆಲ್ಲ ಇದನ್ನ ಕಟ್ಟಿದ್ದು ಆ ಲವ ಅಂತ ಹೇಳಿ ಹೆಸರು ಕೂಡ ಹೇಳೋದಿಕ್ಕೆ ಅವರಿಗೆಲ್ಲ ಹೆದರಿಕೆ ಕೈಯಿಂದ ತೋರಿಸ್ತಾ ಇದ್ದಾರೆ. ಹಾಗೆ ಕೈಯಿಂದ ತೋರಿಸಿದಂತಹ ಆ ಬಾಲಕನನ್ನ ನೋಡಿದ ಮೇಲೆ ಅವರೆಲ್ಲ ಅನ್ಕೊಳ್ತಾರೆ, ಆ ಕಾವಲಿನ ಭಟರೆಲ್ಲ ಕೂಡ, ಅಯ್ಯೋ ಪಾಪ ಇವನಿನ್ನೂ ಹುಡುಗ, ಇವನಿಗೆ ಗೊತ್ತಿಲ್ಲದೇನೆ ಏನೋ ಆಟಕ್ಕೋಸ್ಕರ ಕಟ್ಬಿಟ್ಟಿದ್ದಾನೆ, ಹಾಗಾಗಿ ಬಿಟ್ಬಿಡಪ್ಪ ಅವೆಲ್ಲ ಕಟ್ಬೇಡ, ನೀನು ನಿನಗಲ್ಲ ಅದು ಅಂತ ಹೇಳಿ ಹೇಳ್ತಾರೆ. ಆಗ ಲವನ ಒಂದು ಉತ್ತರ ನೋಡಿ,

ಯಾಕೆ ನಾನು ಏನಾದರೂ ಕೂಡ ಈ ಅಶ್ವವನ್ನು ಬಿಡಲ್ಲ, ಯಾರಾದರೂ ಇದನ್ನ ಬಿಡಿಸಲು ಬಂದಿರೋ ಅವರನ್ನೆಲ್ಲ ಕೂಡ ಅವರ ಕೈಗಳನ್ನು ಕತ್ತರಿಸಿ ಹಾಕುವೆನು ಅಂತ ಹೇಳಿ ಲವ ಎಚ್ಚರಿಕೆ ಕೊಡ್ತಾನೆ. ಆಗ ಅದನ್ನ ಕೇಳಿ ಆ ಕುದುರೆಯ ಕಾವಲ ಭಟರೆಲ್ಲ ಬಂದು ಅದನ್ನ ಬಲವಂತವಾಗಿ ಬಿಡಿಸೋದಕ್ಕೆ ಹೋದಾಗ ಅವರ ಕೈಗಳಿಗೆ ಒಂದಿಷ್ಟು ಗುರಿ ತಪ್ಪದಂತಹ ಬಾಣ

ಕೈಗಳನ್ನು ಬಿಟ್ಟು ಅವರ ಕೈಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾನೆ. ಹೇಗೆ ಇಂದ್ರನು ಬೆಟ್ಟದ ಮೇಲೆ ಮಳೆಗರೆದನೋ ಹಾಗೆ ಆ ವೀರಲವ ಅಸಂಖ್ಯಾತವಾದಂತಹ ಬಾಣವನ್ನು ಬಿಟ್ಟು ಅವರ ಸೈನ್ಯವನ್ನೆಲ್ಲ ಮುಸುಕುತ್ತಾನೆ. ಆ ಒಂದು ಅದ್ಭುತವನ್ನು ಏನಂತ ಹೇಳಲಿ ಅಂತ ಹೇಳಿ ಕವಿ ವರ್ಣನೆಗೆ ನಿಲುಕದ್ದು ಅಂತ ಹೇಳ್ತಾ

0: ಮುನಿಪನಿತ್ತ ಅಕ್ಷಯ ನಿಷಂಗಮೆಸದಿರೆ ಬೆನ್ನೊಳು
1: ಲವ. ಹೀಗೆ ಏಕಾಂಗಿಯಾಗಿ ಆ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಆ ಸೈನಿಕರೆಲ್ಲ ಕೂಡ ಇವನ ಮೇಲೆ ತಿರುಗಾ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾವ್ಯಾವುದರ ಮೂಲಕ ಅವರ ಬಳಿ ಇದ್ದಂತಹ ಮತ್ತೆ ಆನೆ ರಥ ಸೈನ್ಯ ಎಲ್ಲವನ್ನು ಪದಾತಿಗಳು ಎಲ್ಲದರ ಮೂಲಕ ಈ ಬಾಲಕ ಲವನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆದರೆ ಆ ಬಾಲಕನಾದರೂ ತಾನೊಬ್ಬನೇ ಅನ್ನೋದನ್ನ ಪರಿಗಣಿಸದೇನೆ ತನ್ನ ಬಳಿ ಇದ್ದಂತಹ ಬಾಣ ಪರಶು ಕೊಡಲಿ ತೋಮರ ಶಕ್ತಿ ಸುರಗಿ ಈ ರೀತಿಯಾದಂತಹ ಅನೇಕ ವಿಧವಾದಂತಹ ಆಯುಧಗಳು ಇದನ್ನೆಲ್ಲ ಇಟ್ಕೊಂಡು ಅವನು ಪ್ರಳಯ ಕಾಲದ ರುದ್ರನು ಅನ್ನೋ ಹಾಗೆ ಆ ಸೈನ್ಯದ ಮೇಲೆ ತಾನು ಬದಲಿಗೆ ಯುದ್ಧ ಮಾಡ್ತಾ ಇರ್ತಾನೆ. ಅವನ ಬಳಿ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಂತಹ ಒಂದು ಅಕ್ಷಯವಾದಂತಹ ತೂಣೀರ ಇತ್ತು. ಅಕ್ಷಯ ತೂಣೀರ ಅದು ಭತ್ತದ ಬತ್ತಳಿಕೆ, ಅದರಿಂದ ಎಷ್ಟು ಬಾಣವನ್ನು ತೆಗೆದು ಹೊಡೆದರೂ ಕೂಡ ಮತ್ತೆ ಮತ್ತೆ ಅದು ತುಂಬಿಕೊಳ್ತಾ ಇರುತ್ತೆ. ಅಂತಹ ಒಂದು ಅಕ್ಷಯ ತೂಣೀರದ ಸಹಾಯದಿಂದ ಲವ ಪ್ರಳಯ ಕಾಲದ ರುದ್ರನ ರೀತಿಯಾಗಿ ಆ ಸೈನ್ಯದ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಹೀಗೆ ಅಸಂಖ್ಯವಾದಂತಹ ಆಯುಧಗಳು ಬೀಳ್ತಾ ಇದ್ದೆ ನೋಡಿ.

0: ಕಾಲಿಗೆ ಇಸುಗೆಯಿಂ ಅಖಿಲ ಪ್ರಾಯಮಾಗಿದ್ದ ನಿಜ ಬಲ ಜಾಲಮಂ ಕರಾಂತಕನ ಅನುಜ ನೀಕ್ಷಿಸಿ ಕನಲ್ದೇರಿದಂ ಮಹಾಮಣಿರಥವನು.
1: ಶತ್ರುಘ್ನನ ಸೈನ್ಯದ ಕಡೆಯಿಂದ ಅಸಂಖ್ಯವಾದಂತಹ ಲೆಕ್ಕವಿಲ್ಲದಷ್ಟು ಆಯುಧಗಳು ಲವನ ಕಡೆಗೆ ಬೀಳ್ತಾ ಇದೆ ಬಂದು. ಆದರೆ ಲವ ಸ್ವಲ್ಪ ಕೂಡ ಹೆದರಿಕೊಳ್ಳದೆ ಎಲ್ಲ ಆಯುಧಗಳನ್ನು ತನ್ನ ಬಾಣದಿಂದಲೇ ಖಂಡಿಸ್ತಾ ಇದ್ದಾನೆ. ಆ ಚತುರಂಗ ಬಲವನ್ನು ಕೂಡ ಏಕಾಂಗಿಯಾಗಿ ಎದುರಿಸ್ತಾ ಇದ್ದಾನೆ. ಶತ್ರುಗಳು ಒಂದು ಬಾಣವನ್ನು ಇವನ ಕಡೆಗೆ ಹೊಡೆದ್ರೆ ಇವನು ಪ್ರತಿಯಾಗಿ 5 ಬಾಣಗಳನ್ನು ಪುಂಖಾನುಪುಂಖವಾಗಿ ಆ ಕಡೆಗೆ ಹೊಡಿತಾ ಇದ್ದಾನಂತೆ. ಪುಂಖಾನುಪುಂಖ ಅಂದರೆ ಒಂದು ಬಾಣದ ತುದಿಗೆ ಇನ್ನೊಂದು ಬಾಣ ಹೋಗಿ ಸೇರ್ಕೊಳ್ಬೇಕು. ಹೀಗೆ 5 ಬಾಣಗಳನ್ನು ಒಂದೇ ಏಟಿಗೆ ಒಂದರ ತುದಿಗೆ ಇನ್ನೊಂದು ಅಂಟುಕೊಳ್ಳೋ ಥರ ಹಾಗೆ ಹೊಡೆದು ಆ ಇಡೀ ರಿಪು ಸೈನ್ಯದ ಆಯುಧಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ಮತ್ತು ಹೀಗೆ ಮಾಡ್ತಾ ಇರೋದ್ರಿಂದ ಆ ಶತ್ರುಘ್ನನ ಆ ಸೈನ್ಯದ ಶಕ್ತಿ ಸಂಖ್ಯೆಯೇ ಕಡಿಮೆ ಆಗೋಗಿದೆ. ಅದನ್ನು ನೋಡಿದ ಮೇಲೆ ಶತ್ರುಘ್ನ ಇನ್ನು ಸುಮ್ಮನಿರಬಾರದು ಅಂತ ಯೋಚನೆ ಮಾಡಿ ಕೋಪಗೊಂಡು ತನ್ನ ಒಂದು ಮಣಿರಥವನ್ನು ಏರಿ ಈ ಕಡೆ ಬರ್ತಾ ಇದ್ದಾನೆ.

0: ಗೌತಮಿ ತಟ ಅಂದ್ರೆ ಗೋದಾವರಿ ತಟ, ಗೋದಾವರಿಯಲ್ಲಿ ಸ್ನಾನ ಮಾಡಿದವರಿಗೆ ಪಾಪ ಮುತ್ಕೊಳ್ಳಕ್ ಸಾಧ್ಯನಾ ಅನ್ನೋದು ಒಂದರ್ಥ. ಆದ್ರೆ ವಿವೇಚನ ಮತ್ತು ಜ್ಞಾನ ಉಳ್ಳವರಿಗೆ ವಾಲ್ಮೀಕಿಯಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂಥವರಿಗೆ ಯಾವುದಾದರೂ ಪಾಪ ಮುತ್ತುಕೊಳ್ಳೋದಕ್ಕೆ ಸಾಧ್ಯವೇ, ಯಾವುದಾದರೂ ಶತ್ರುಗಣ ಇವರನ್ನು ಎದುರಿಸೋದಕ್ಕೆ ಸಾಧ್ಯವೇ ಅನ್ನೋ ಒಂದು ಅರ್ಥ ಕೂಡ ಉಂಟು. ಪರಮ ಯೋಗಿಗೆ ಭವದ ಬಂಧನವು ಬಂದಿಪುದೇ. ಈ ರೀತಿಯಾಗಿ ಯೋಗಿಯಂತೆ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಆ ಲವ. ಹಾಗಿದ್ದಾಗ ಇವನಿಗೆ ಯಾವ ಬಂಧನ ಮುತ್ಕೊಳ್ಳೋದಕ್ಕೆ ಸಾಧ್ಯ? ತರಳನಾದ್ರೂ ಕೂಡ ಲವ ಒಂದು ಸ್ವಲ್ಪ ಕೂಡ ಹೆದರ್ತಾ ಇಲ್ಲ. ಉಕ್ಕಿ ಬರುತ್ತಿರೋ ಅಂತ ಇವನ ಮೇಲೆ ಏರಿ ಬರುತ್ತಿರುವಂತಹ ಶತ್ರು ಸೈನ್ಯಕ್ಕೆ ಅವನು ಒಂದಿನಿತೂ ಕೂಡ ಅಂಜುತ್ತಾ ಇಲ್ಲ. ಇಡಿಯ ಚತುರಂಗ ಬಲವನ್ನ ಅವನು ಒಂದು ನಿಮಿಷದಲ್ಲಿ ಕಡಿದು ಬಿಸಾಕ್ತಾ ಇದ್ದಾನೆ, ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾನೆ. ಹೇಗೆ ಅಂದ್ರೆ ಸಿಂಹದ ಮರಿಯೇ ಆದರೂ ಕೂಡ ಅದು ಸಿಂಹವೇ, ಅದರ ಒಂದು ಸ್ವಭಾವದಿಂದ ಧರ್ಮದಿಂದ. ಹಾಗಾಗಿ ಅದು ಸಿಡಿಲು ಗರ್ಜನೆಗೆ ಹೆದರ್ಕೊಂಡು ಓಡೋದಿಲ್ಲ, ಮಲೆತು ಅದಕ್ಕೆ ಬದಲಾಗಿ ಇನ್ನೊಂದು ಗರ್ಜನೆಯನ್ನು ಮಾಡುತ್ತೇ ಹೊರತು ತಾನು ಸುಮ್ಮನೆ ಗವಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಲವ ಕೂಡ ತನ್ನ ಮೇಲೆ ಏರಿ ಬರುತ್ತಿರುವಂತಹ ಆ ಶತ್ರು ಬಲವನ್ನು ಮರಿ ಸಿಂಹದ ರೀತಿಯಾಗಿ ಅವನು ಎದುರಿಸ್ತಾ ಇದ್ದಾನೆ. ಇದು ತನ್ನಿಂದಲೇ ತೋರ್ತಾ ಇದೆ, ಅವನು ರಘುವಂಶದವನಾಗಿರಲೇಬೇಕು ಅನ್ನುವಂತಹ ಸೂಚನೆ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಶತ್ರುಘ್ನನ ಆ ಪರಾಕ್ರಮ ಒತ್ತಿ ಬರ್ತಾ ಇದೆ. ಆ ಒಂದು ಲವ ಅದನ್ನು ಹೇಗೆ ಎದುರಿಸ್ತಿದ್ದಾನೆ ನೋಡಿ.
1: ವತ್

0: ಮೇಲೆ ಒತ್ತಿ ಬರ್ತಾ ಇರುವಂತಹ ಶತ್ರುಘ್ನನ ಅಸಾಧ್ಯವಾದಂತಹ ಪರಾಕ್ರಮದಿಂದ ಕೂಡಿರುವಂತಹ ಸೈನ್ಯದ ಶಕ್ತಿಗೆ ಲವ ಪ್ರತಿ ಹೇಳೋದಕ್ಕಾಗಿ ತನ್ನ ಮನಸ್ಸಿನಲ್ಲಿ ಮಹೇಶನ ಮಂತ್ರ, ಈಶ್ವರ ಧ್ಯಾನ, ಶಿವಧ್ಯಾನ, ರುದ್ರ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಮತ್ತೆ ನಿರ್ಭಯನಾಗಿ ನಿಂತಿದ್ದಾನೆ ಎದುರಿಸೋದಕ್ಕೆ ಅಂತ ಹೇಳಿ, ಆಗ ಶತ್ರುಘ್ನ ತರಳನನ್ನ, ಸಣ್ಣ ಬಾಲಕನನ್ನ ನೋಡ್ತಾ ಇದ್ದಾನೆ. ಇನ್ನು ಮೀಸೆ ಕೂಡ ಮೂಡಿಲ್ಲ ಅವನಿಗೆ, ಅಂತಹ ಬಾಲಕ ಅವನು. ಅವನನ್ನು ನೋಡಿ, ನೀನಿನ್ನು ಮಗು ಅಪ್ಪ, ಈ ಯುದ್ಧಕ್ಕೆ ಯಾಕೆ ಬಂದಿದೀಯ ನೀನು? ಹೋಗು, ನಿನ್ನ ಅಪ್ಪ ಅಮ್ಮ ಯಾರು? ಅನ್ಯಾಯವಾಗಿ ಸತ್ತೋಗ್ತೀಯ, ಅವರಿಗೆ ನೀನು ಪುತ್ರ ಶೋಕವನ್ನು ತಂದಿಡ್ತೀಯ, ಬೇಡಪ್ಪ ಹೋಗು ಅಂತ ಹೇಳಿ ಹೆದರಿಸೋದಕ್ಕೋಸ್ಕರ ಒಂದು 10 ಬಾಣವನ್ನು ಬಿಡ್ತಾನಂತೆ. ಆ ಬಾಣದ ಬಿಡುವಿಕೆಗೆ, ಬಾಣದ ಆಘಾತಕ್ಕೆ ಹೆದರಿ ಆ ಲವ ಹಿಂದಕ್ಕೆ ಹೊರಟೋಗ್ಲಿ ಅಂತ ಹೇಳಿ, ಆದರೆ ಆ ಲವನಾದರೂ 10 ಬಾಣಗಳನ್ನು ಒಡನೆಯೇ ಕತ್ತರಿಸ್ತಾನಂತೆ ತನ್ನ ಮರು ಬಾಣದಿಂದ. ಮತ್ತೆ ಈ ಶತ್ರುಘ್ನನ ಬಿಲ್ಲನ್ನೇ ಎರಡಾಗಿ, ಎರಡು ತುಂಡಾಗಿ ಮುರಿದು ಎಸಿತಾ ಇದ್ದಾನಂತೆ. ಈ ಬಾಲಕನ ಪರಾಕ್ರಮಕ್ಕೆ ನಿಜವಾದಂತಹ ವೀರನಾದ ಶತ್ರುಘ್ನ ಮೆಚ್ಚುತ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸುವತ್ತ ಮುನ್ನಗಬೇಕು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲಾ ಆರ್ಮಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಮತ್ತು ಜನಜಾಗೃತಿಯಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ಈ ಉಪಕ್ರಮಗಳು ಮಕ್ಕಳ ಹಾಗೂ ಮಹಿಳೆಯರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಇದರಿಂದ ಭಾರತೀಯ ಭಾಷೆಗಳು ಮತ್ತು ಪುರಾತನ ಗ್ರಂಥಗಳ ಡಿಜಿಟಲ್ ಸಂರಕ್ಷಣೆಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಡೊಮಿನಿಕನ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚುತ್ತಿರುವ ಗೌರವ ಸಂತಸದ ವಿಷಯ ಎಂದು ಹೇಳಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು.
1: ಗಣೇಶ್ ಜಿ ಕಿ ಮೂರ್ತಿಯಾ ಬನಾನೆ ವಾಲೆ ಅಭಿ ಸೆ ಸಕ್ರಿಯ ಹೋ ಜಾತೆ ಹೈ ಇಸ್ಲಿಯೆ ಮೇರಾ ಆಪ್ ಸಭಿ ಸೆ ಏಕ್ ಆಗ್ರಹ ಹೈ ಕಿ ಆಪ್ಕೆ ಘರ್ ಯಾ ಆಸ್ ಪಾಸ್ ಕಿ ಜಗಹೋಂ ಪರ್ ಗಣಪತಿ ಬಪ್ಪಾ ಕಿ ಜೊ ಮೂರ್ತಿ ಸ್ಥಾಪಿತ ಹೋ ವೊ ಹಮಾರೆ ದೇಶ್ ಕಿ ಮಿಟ್ಟಿ ಸೆ ಬನಿ ಹೋ ವೊ ಹಮಾರೆ ಅಪ್ನೆ ಕುಮ್ಹಾರೋ ಔರ್ ಸ್ಥಾನೀಯ ಕಲಾಕಾರೋ ಕೆ ಹಾಥೋ ತಯಾರ್ ಹುಯಿ ಹೋ ಮಿಟ್ಟಿ ಕಿ ಮೂರ್ತಿಯಾ ಪೂಜಾ ಕೆ ಬಾದ್ ಸಹಜ ರೂಪ ಸೆ ಪಾನಿ ಮೇ ವಿಲೀನ್ ಹೋ ಜಾತಿ ಹೈ ಇಸ್ಸೆ ಹಮಾರಿ ನದಿಯಾ ತಾಲಾಬೋ ಔರ್ ಪರ್ಯಾವರಣ ಕಿ ರಕ್ಷಾ ಹೋತಿ ಹೈ.
0: ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮಖಾನ ಮೈದಾನದಲ್ಲಿ ಹುಬ್ಬಳ್ಳಿಯ ರೋಟರಿ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಎಂಎನ್ಆರ್ ಫೌಂಡೇಶನ್ ಆಯೋಜಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಿಸಿದರು. ನಂತರ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನಾಗರಿಕರ ಅಪ್ರತಿಮ ಸಾಧನೆಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದವು. ದೇಶವಾಸಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸುವ ಈ ಕಾರ್ಯಕ್ರಮವು ದೇಶದ ಪ್ರಗತಿಯ ಯಶೋಗಾಥೆಯಾಗಿದೆ. ಈ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ ಸ್ಥಳೀಯ ಆವಿಷ್ಕಾರಗಳು ಪರಿಸರ ಸಂರಕ್ಷಣೆ, ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಯುವಶಕ್ತಿ, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಜಲ ಸಂರಕ್ಷಣೆ, ಸ್ವಚ್ಛತೆ, ಪ್ರವಾಸೋದ್ಯಮ, ಕ್ರೀಡೆ, ಡಿಜಿಟಲ್ ಇಂಡಿಯಾ ಹಾಗೂ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಹಾಗೂ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸಿ ಇಡೀ ದೇಶಕ್ಕೆ ಅವರ ಪರಿಚಯ ಮಾಡಿಕೊಡುವ ಪ್ರಧಾನಿಯವರ ಈ ಶೈಲಿ ಪ್ರತಿಯೊಬ್ಬರ ಭಾರತೀಯನಲ್ಲೂ ಸ್ಫೂರ್ತಿಯಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಗಣೇಶ್ ಜಿ ಕಿ ಮೂರ್ತಿ
2: ನ ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಶಾಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನಾಗಿ ನಿರ್ಮಿಸುವತ್ತ ಮುನ್ನುಗ್ಗಬೇಕು ಎಂದು ಭಾರತದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್, ಐಪಿಎಸ್ ಸಚಿನ್ ಗೋರ್ಪಡೆ, ಆಂಧ್ರಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಮಾತನಾಡಿ ನಶಾಮುಕ್ತ ಭಾರತದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟವಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು.
2: Over the years, Rajiv Gandhi University of Health Sciences has played a vital role in strengthening health education, research and public health services, contributing immensely to the well-being of the society. I am very proud that a university of ours is making the maximum number of doctors to serve the society. It has played a transformative role in saving generations of healthcare professionals.
1: ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ರೂಪಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪೋಷಕರು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು. ಆರೋಗ್ಯಕರ ಕುಟುಂಬದಿಂದ ಆರೋಗ್ಯಕರ ರಾಜ್ಯ ಹಾಗೂ ದೇಶ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಶಿವಕುಮಾರ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾನುವಾರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 36,686 ಲಸಿಕಾ ಕೇಂದ್ರಗಳು, 988 ಸಂಚಾರಿ ಕೇಂದ್ರಗಳು, 2,125 ಮುಖ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 114,213 ಲಸಿಕಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಎನ್ಜಿಒಗಳು ಅಭಿಯಾನಕ್ಕೆ ಕೈಜೋಡಿಸಿ ದೇಶ ಸೇವೆಯ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ಸಂತೋಷದ ತಂದಿದೆ ಎಂದು ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿರುವ ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಿದ್ದು, ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ, ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜೂನ್ 28ರಿಂದ ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ ಮಂಡ್ಯ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯಾಗಿ ಮಾಡಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟೀಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ಹಾವೇರಿ ವಿಧಾನಸಭಾ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಿಸುವತ್ತ ಮುನ್ನುಗ್ಗಬೇಕು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕೆ ದಿನ ಆಚರಣೆ, ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಕಾರ್ಮಿಕರಿಗಾಗಿ. ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ ಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ.

0: ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ, ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
1: ಪ್ರತಿ ವರ್ಷ ಜೂನ್ 12ನೇ ತಾರೀಕು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದಾಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗಲೂ ಆಟವಾಡುವಂತ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತೇಳಿ, ವಯಸ್ಕರಿಗೆ ಯೋಗ್ಯ ಕೆಲಸ ಅನ್ನುವಂಥದ್ದು. ಅಂತಂದ್ರೆ ವಯಸ್ಕರಾದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲಿ ಅಡಗಿರೋದನ್ನ ನಾವು ಕಾಣ್ತೇವೆ.
0: ಹೀಗೆ ಪ್ರತಿ ವರ್ಷ ನಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದೊಂದು ಘೋಷವಾಕ್ಯವನ್ನ ಕೊಡ್ತಾ ಇದ್ರು ಜನರು ಎಚ್ಚೆತ್ಕೊತಾ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಇನ್ನೊಂದು, ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಏನು ಇದು?
1: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನು ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
0: ಒಟ್ಟಾರೆ ಹೇಳಬೇಕು ಅಂತಂದ್ರೆ 18 ವಯಸ್ಸಿನ ಮಕ್ಕಳ, ಅಂದ್ರೆ 0-18 ವಯಸ್ಸಿನ ವಯೋಮಾನದ ಮಕ್ಕಳಿಗೆ ಯಾವುದೇ ಕೆಲಸವನ್ನ ನೀಡೋ ಹಾಗಿಲ್ಲ, ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಏನಾಗತ್ತೆ, ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಕಟ್ಟಡ ಕಾರ್ಮಿಕರಾಗಿಯೇ ಇರಬಹುದು, ಹೋಟೆಲ್ಗಳಲ್ಲೇ ಆಗಿರಬಹುದು, ಹಣ್ಣು ತರಕಾರಿ ಮಾರುವಂಥ ಕಡೆ ಆಗಿರ್ಬೋದು. ಆಮೇಲೆ ಇನ್ನೊಂದು, ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳನ್ನ ನಾವು ಎಷ್ಟು ಅದನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತಂದ್ರೆ, ಈಗ್ಲಿಂದನೇ ಅಂದ್ರೆ 3ನೇ ವಯಸ್ಸಿನಿಂದನೇ ಅವರು ದುಡಿಯೋದಕ್ಕೆ ಶುರು ಮಾಡ್ಬಿಡ್ಬೇಕು, ಎಲ್ಲಾ ತಂದೆ ತಾಯಿಗಳ ತಲೆಯಲ್ಲಿ ಬಂದು ಇದು ವ್ಯಾಪಕವಾಗಿ ಹರಡ್ತಾ ಇದೆ.
1: ಅಂದ್ರೆ 14 ವರ್ಷದ ಒಳಗಿನ ಬಾಲಕಾರ್ಮಿಕರು ಅಂತ ನಾವೇನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅವರು ಅಪಾಯಕಾರಿ ಅಲ್ಲದ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ

0: ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನು ಕೊಟ್ಟು ಮತ್ತೆ ಆ ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥದ್ದು, ಮತ್ತೆ ಆ ಮಕ್ಕಳ ಶಾಲೆಗೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಅಂದರೆ ಕಲಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂಥ ರೀತಿಯಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಆದರೆ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು, ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂಥ ರಿಸ್ಟ್ರಿಕ್ಷನ್ಸ್ ಅದು. ಅದು ಮತ್ತೆ ಇನ್ನೊಂದು ವಿಚಾರವನ್ನು ತಾವು ಹೇಳಿದ್ರಿ, ಏನಂದರೆ ಇತ್ತೀಚೆಗೆ ಸಿನಿಮಾ ಮತ್ತು ಈ ಸೀರಿಯಲ್ಗಳಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಹೆಚ್ಚು ತೊಡಗಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಅವ್ರಿಗೇನಾದರೂ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂಥ ಮಾತನ್ನು ಕೇಳಿದ್ರೆ, ಖಂಡಿತ ಒಳ್ಳೆ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಪೋಷಕರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾಧ್ಯಮದಲ್ಲಿ ಮಕ್ಕಳು ಕಾಣಿಸ್ಕೊಂಡ್ಬಿಟ್ರೆ, ಟಿವಿ ಮಾಧ್ಯಮ ಇರಬಹುದು ಎಲ್ಲರೂ ಇರಬಹುದು, ಅವನು ತುಂಬಾ ಫೇಮಸ್ ಆಗ್ಬಿಡ್ತಾನೆ, ಅವನು ತುಂಬಾ ಎತ್ತರಕ್ಕೆ ಬೆಳೆದು ಬಿಡ್ತಾನೆ ಅನ್ನುವಂಥ ರೀತಿಯಲ್ಲಿ ಅವರು ತಿಳಿದು ಭಾವಿಸೋರು ಕೆಲವರು ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಮಕ್ಕಳ ಪ್ರತಿಭೆಯ ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡದೇ ಇರೋದು ಕೂಡ ತಪ್ಪಾಗತ್ತೆ. ಆ ಮಕ್ಕಳಲ್ಲಿ ಅದಮ್ಮ ಏನು ಸುಪ್ತವಾಗಿರುವಂಥ ಆ ಪ್ರತಿಭೆ ಅರಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತಹ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
1: ತಿಂಗಳಲ್ಲ
0: ಒಟ್ಟಾರೆ ಕಂಟಿನ್ಯೂಸ್ ನಿರಂತರವಾಗಿ
1: 27 ದಿನ
0: ಕೆಲಸ ಮಾಡೋದಕ್ಕೆ ಮಗುವನ್ನ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಒಂದು ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸು ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವ ಈ ಎಲ್ಲ ಅಂಶಗಳು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಓಕೆ ಆ ಮಗುವಿನಲ್ಲಿ ಅಡಗಿರುವಂಥ ಒಂದು ಪ್ರತಿಭೆಯನ್ನು ಹೊರತೆಗೆದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು, ಜೊತೆಗೆ ಆ ಎಜುಕೇಷನ್ಗೂ ತೊಂದರೆ ಆಗಬಾರ್ದು, ಜೊತೆಗೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬೇರೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಮಾಡಿದ್ದೇವೆ ಅನ್ನುವಂಥದ್ದು.
1: ಆದೇಶ ಮಾಡಿದ್ದಾಯ್ತು, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಇಷ್ಟೆಲ್ಲ ಕಾಯ್ದೆಗಳು ಇದೆ, ಇಷ್ಟೆಲ್ಲ ಬರವಣಿಗೆಯಲ್ಲಿದೆ, ಪೇಪರ್ ಮೇಲಿದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯಗತದಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಖಂಡಿತವಾಗ್ಲು, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಅರಿವು ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂಥ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಲ್ಲದೇ ನಾವು ಕೇವಲ ಈ ಒಂದು ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮಗೆಲ್ಲಾದರೂ ಕೆಲಸ ಮಾಡ್ತಾ ಇರುವಂಥದ್ದು ಕಂಡು ಬಂತು ಅಂತೇಳಿದ್ರೆ ಅದನ್ನು ರಕ್ಷಣೆ ಮಾಡುವಾಗ ನಮಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಕಾರ ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತು ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಇವರೇ ಈ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ನಾವು ನಿರೀಕ್ಷಕರು ಅಂತೇಳಿ ನಾವು ಅವರನ್ನು ನೇಮಕ ಮಾಡಿದ್ದೀವಿ ಅನ್ನುವಂಥ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನು ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕಾರ್ಯ ಮುಂದಿನ ನಡೆಯುತ್ತೆ?
0: ನಮಗೆ ಮಕ್ಕಳ ಸಹಾಯವಾಣಿ 1098 1098 ಇರ್ಬೋದು. ನಮ್ಮದು ಕಾರ್ಮಿಕ ಸಹಾಯವಾಣಿ ಇದೆ, 155214 ಈ ಒಂದು ನಂಬರ್ ಇರಬಹುದು. ಮತ್ತೆ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಒಂದು ಉಚಿತ ಸಹಾಯವಾಣಿಗಳ ಮೂಲಕನೂ ಕೂಡ ನಮಗೆ ದೂರುಗಳು ಸ್ವೀಕೃತ ಆಗುತ್ತೆ, ಜೊತೆಗೆ ಫೋನ್ ಕಾಲ್ ಮೂಲಕನೂ ಸ್ವೀಕೃತ ಆಗುತ್ತೆ, ಇಮೇಲ್ ಮೂಲಕ ಸ್ವೀಕೃತ ಆಗುತ್ತೆ, ಲಿಖಿತವಾಗಿ ಕೂಡ ನಮಗೆ ಸ್ವೀಕೃತ ಆಗುತ್ತೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂಥ ನಂತರದಲ್ಲಿ ನಾವು ಆ ಸಂಬಂಧಪಟ್ಟಂತ ಒಂದು ತಂಡವನ್ನು ರಚನೆ ಮಾಡಿಕೊಳ್ತೀವಿ. ಪೊಲೀಸ್ ಇಲಾಖೆ, ಮತ್ತು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಸಂಬಂಧಪಟ್ಟಂಥವ್ರದ್ದೆಲ್ಲ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂಥ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ. ಮೊದಲೇ ಆ ಕೆಲಸ ಮಾಡ್ತಾ ಇದ್ದಾನೆ ಮಗು ಇಲ್ವಾ ಅನ್ನುವಂಥದ್ದನ್ನು ಮೊದಲೇ ನಾವು ನೋಡಿಕೊಂಡಿರ್ತೀವಿ. ಆಮೇಲೆ ತಂಡದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಆ ಮಗುವನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಮತ್ತು ಯಾವಾಗಲೂ ಕೂಡ ಒಂದು ರೀತಿ ಅದು ಆ ಒಂದು ಆ ಮಗುವನ್ನು ರಕ್ಷಣೆ ಮಾಡುವಂಥ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರ್ದು. ಯಾಕೆ ಅಂತೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರ್ದು, ಅದು ಬಹಳ ಮುಖ್ಯವಾದಂಥದ್ದು. ಆ ಮಗುನ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಆ ಮಗುವಿನಿಂದ ಮಾಹಿತಿಯನ್ನು ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಆ ಮಗುವಿನ ಹೆಸರಿರಬಹುದು, ಮತ್ತು ಯಾವ ಊರು, ಎಲ್ಲಿವರೆಗೆ ಓದಿದೆಯಾ, ಏನಕ್ಕೆ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ನಾವೇನು ಅವರ ಮಗುವನ್ನು ಏನಕ್ಕೆ ನೀವು ಕಾನೂನಿಗೆ ವಿರುದ್ಧವಾಗಿ ನೀವು ನೇಮಕ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಡಬೇಕಾಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಅರಿವು ಅವ್ರಿಗಿರದೇ ಇರಬಹುದು, ಆದರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವರನ್ನು ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನು ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWC ನಾವು ಆ ಮಗುವನ್ನು ಸೇರಿಸ್ತೀವಿ. ಅಕಸ್ಮಾತ್ ಹತ್ತಿರದಲ್ಲೇ ಏನಾದರೂ ಆ ಶಿಕ್ಷಣವನ್ನು ಮೊಟಕುಗೊಳಿಸಿದರೆ ಆ ಹತ್ತಿರದ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನು ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ. ಇಲ್ಲಾಂದರೆ CWC ಸೇರಿಸ್ತೀವಿ. CWC ಆ ಕಮಿಟಿ ಮೀಟಿಂಗ್ ಮಾಡಿ ಆ ಮಗುವಿನ ಯಾವ ಶಾಲೆಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ. ಇಲ್ಲಾಂದರೆ ಪೋಷಕರೇ ಇಲ್ಲ ಅಂತಂದರೆ ಅವರೇನೆ ಆ ಒಂದು ಬಾಲಮಂದಿರಗಳಲ್ಲಿ ಆ ಮಗುವನ್ನು ಇಟ್ಕೊಂಡಿರ್ತಾರೆ. ಪೋಷಕರು ಇದ್ದಾರೆ ಅಂತಂದರೆ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಅವರು ಆ ಮಗುವನ್ನು ಅವ್ರ ವಶಕ್ಕೆ ಕೊಟ್ಬಿಡ್ತಾರೆ ಅನ್ನುವಂಥದ್ದು. ಈ ಥರದ್ದು ಕ್ರಮಗಳಾಗ್ತದೆ. ಇದಿಷ್ಟೇ ಆಗಲ್ಲ, ನಾವು ನಂತರದಲ್ಲಿ ಆ ಮಾಲೀಕರ ವಿರುದ್ಧ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡ್ತೀವಿ ಅನ್ನುವಂಥದ್ದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಹೇಳಿದ್ರಿ ಆ ಮಗುವನ್ನ ರಕ್ಷಣೆ ಮಾಡಿ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಮಗುವಿಗೆ ಶಾಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಇಲ್ಲ ಅಂತಂದ್ರೆ ಬಾಲಮಂದಿರಕ್ಕೆ ಸೇರಿಸಲಾಗುತ್ತೆ ಅಂತ. ಇಲ್ಲಿ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು

0: ಊರಿಗೆ ಬಂದ್ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತಹ ಕೆಲಸಗಳ ಕಾರ್ಯಗಳು ಏನಾದರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
1: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
0: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು
1: ಅಂದ್ರೆ, ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂಥ ಭಾವನೆ, ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನು ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನು ವೃತ್ತಿ ಮಾಡ್ತಾ ಇದ್ದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನು ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ ಹಿಂದೆ ಇದ್ದಂಥ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ಅವರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
0: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವರಿಗೆ ಏನು ದಂಡ ಇದೆ?
1: ಖಂಡಿತ ಅವ್ರಿಗೂ ಇದೆ. ಈಗಂತೂ ಈ ತಿದ್ದುಪಡಿ ಕಾಯ್ದೆನಲ್ಲಿ ಒಂದು ಒಳ್ಳೆ ಅವ್ರಿಗೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದರೂ ಈ ಒಂದು ಅಪರಾಧ ಮಾಡಿದರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದರೆ ಅವ್ರಿಗೆ 6 to 2 years ಜೈಲು ಶಿಕ್ಷೆ ಇದೆ, ಮತ್ತೆ 20,000 to 50,000 ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 to 2 years ಇತ್ತು, ಈಗ 1 to 3 years ಜೈಲು ಶಿಕ್ಷೆಯನ್ನು ವಿಧಿಸುವಂತ ಒಂದು ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು.
0: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ನಮ್ಮ ಇಲಾಖೆಗಳ ಜೊತೆಗೆ ಕೈಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಕಾಲ್ ಮಾಡಿ ದೂರನ್ನು ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ 112 ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಮಾಹಿತಿಯನ್ನು ನಿಮ್ಮ ಒಂದು ಕರೆ ಒಂದು ಮಾಹಿತಿ ಒಂದು ಮಗುವಿನ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ನಿರ್ಮಲಾ. ಆಕಾಶವಾಣಿ ಬೆಂಗಳೂರು.

ಮೊದಲಿಗೆ ಜುಬಿನ್ ನೌಟಿಯಾಲ್ ಹಾಗೂ ರಾಹುಲ್ ಜೈನ್ ಅವರ ಸ್ವರದಲ್ಲಿ ಕೇಳಿ ಬಂದ ಚಿತ್ರದ ಹಾಡು. ಸುಂದರ ಗೀತೆಗೆ ಸಂಗೀತ ನೀಡಿದವರು ರಾಹುಲ್ ಜೈನ್.

ವಿಶಾಲ್ ಮಿಶ್ರಾ ಅವರ ಸ್ವರದಲ್ಲಿ ನಮ್ಮ ಮುಂದೆ ಕೇಳಿ ಆನಿಮಲ್ ಚಿತ್ರದ ಹಾಡು. ಈ ಗೀತೆಗೆ ಸಾಹಿತ್ಯ ನೀಡಿದವರು ಶೇಖರ್.

ಮಹುವಾ ಬ್ಯಾನರ್ಜಿ ಹಾಗೂ ಆಶಾ ಸಿಂಗ್ ಅವರ ಸ್ವರದಲ್ಲಿ ನಮ್ಮ ಮುಂದೆ ಕೇಳಿ ಆಯುಷ್ಮತಿ ಗೀತಾ ಮೆಟ್ರಿಕ್ ಪಾಸ್ 2024 ಚಿತ್ರದ ಹಾಡು. ಗೀತ ರಚಿಸಿದವರು ಶುಭಂ ವಿಶ್ವಕರ್ಮ. ಈ ಗೀತೆಗೆ ಸಂಗೀತ ನೀಡಿದರೆ ಸಂಜೀವ್ ಆನಂದ್ ಝಾ.

ಮುಂದಿನ ಹಾಡು ದೀವಾರ ಪಾರ್ಟ್ ಒನ್ ಚಿತ್ರದ್ದು, ಶಿಲ್ಪಾರಾವ್ ಅವರ ಸ್ವರದಲ್ಲಿ. ಅನಿರುದ್ಧ ರವಿಚಂದ್ರ ಅವರ ಸಂಗೀತ ಸಂಯೋಜನೆಗೆ ಗೀತ ರಚಿಸಿದವರು ಕೌಸರ್ ಮುನೀರ್.

ಅರ್ಜಿತ್ ಸಿಂಗ್ ಅವರ ಸ್ವರದಲ್ಲಿ ಇದೀಗ ಕೇಳಿ ಮರ್ಜ್ವಾನ ಚಿತ್ರದ ಹಾಡು. ಸಾಹಿತ್ಯ ರಶ್ಮಿ ವಿರಾಗ್, ಸಂಗೀತ ಸಂಯೋಜನೆ ತನಿಷ್ ಬಾಚಿ.

ಅರ್ಜಿತ್ ಸಿಂಗ್ ಅವರದೇ ಧ್ವನಿಯಲ್ಲಿ ಇದೀಗ ಕೇಳಿ ಕಬೀರ್ ಸಿಂಗ್ ಚಿತ್ರದ ಹಾಡು. ಸುಂದರ ಗೀತೆಗೆ ಗೀತೆ ರಚಿಸಿ ಸಂಗೀತ ಸಂಯೋಜನೆ ಮಾಡಿದವರು ಮಿಥುನ್.

ನಿಲಯದ ಕಾರ್ಯಕ್ರಮಗಳನ್ನು ಮೀಡಿಯಂ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಆಲಿಸಿದಿರಿ. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯ ಮಾಡುವ ಮೊದಲು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಇಂದು ಸಂಜೆ 5:30ಕ್ಕೆ ಕೇಳಿ ರೇಡಿಯೋ ವರದಿ. ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಕರ್ನಾಟಕ ಭೇಟಿಯ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ನಶಾಮುಕ್ತ ಭಾರತ ಸಮಾವೇಶ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ದ್ರವ್ಯ ನಿಗ್ರಹ ಮತ್ತು ಕಳ್ಳಸಾಗಣೆ ವಿರೋಧಿ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಬಾನುಲಿ ವರದಿ 5:45ಕ್ಕೆ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು 6:15ಕ್ಕೆ ಕನ್ನಡ ರತ್ನಭಂಡಾರ ಪ್ರಸ್ತುತಿ ವಿಕೆ ಸುಮತಿ, 6:30ಕ್ಕೆ ಪ್ರಸಾರವಾಗಲಿದೆ ವಿಜ್ಞಾನದ ಮುನ್ನಡೆ, 6:51ಕ್ಕೆ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಲಂಡನ್ನಿನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಮಹಿಳಾ ವರ್ಲ್ಡ್ ಕಪ್ 2026ರ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ 6:51ರಿಂದ 7:34, 7:45ರಿಂದ 8:00 ಹಾಗೂ 9:15ರಿಂದ ಆಟದ ಮುಕ್ತಾಯದವರೆಗೂ. ಎಂದಿನಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿ ರಂಗದಲ್ಲಿ ಕೇಳಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ ಮತ್ತು ರಾಜಲಕ್ಷ್ಮಿ. ನಂತರ ಜನಪದ ಸಂಗೀತದಲ್ಲಿ ಬೆಂಗಳೂರು ಜೀವನ್ ವಿಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಮೂಡಿಬರಲಿದೆ. 7:45ಕ್ಕೆ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00ಗೆ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರು ಪ್ರಸಾರವಾಗಲಿದೆ. ನಂತರ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 9:15ಕ್ಕೆ ಅಂಕಿತ ಅಮರ್ ಅವರು ಹಾಡಿರುವ ಭಾವಗೀತೆಗಳು. 9:30ಕ್ಕೆ ವಿಜ್ಞಾನದ ಸಂಚಿಕೆ ದೆಹಲಿ ಕೇಂದ್ರದಿಂದ. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾ ವಾದನ ದೆಹಲಿ ಕೇಂದ್ರದಿಂದ. ನಂತರ ವಿದ್ವಾನ್ ಎಸ್ ಕಲ್ಯಾಣರಾಮ್ ಅವರಿಂದ ಮೃದಂಗಂ, ಇದು ವಿಜಯವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ ಮತ್ತು ಡಿಟಿಎಚ್ ವಾಹಿನಿಗಳಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ನಮ್ಮ ನಿಲಯದ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭವಾಗುವುದು. ಈಗ ಸಮಯ 4:05:10 ಸಂಜೆ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ಬಾನುಲಿ ಗೆಳತಿ ವಿನ್ನಾ ರವಿ ಮಾಡುವ ನಮಸ್ಕಾರ.

0: ಸ್ನೇಹಿತರೆ, ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಸಾಜನ್ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಜ್ಞಿಕ್ ರಾಧನಿಯಲ್ಲಿ ಬಂದಂತಹ ಹಾಡು. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೆ, ಕರೆ ಮಾಡಿದ್ದಾರೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಾಯ್, ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್ ಸರ್, ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಓಕೆ, ಎನ್ ಆರ್ ಪ್ರಸಾದ್ ಅವರೇ, ನಿಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಹೇಳಿ, ಮೊದಲನೇದಾಗಿ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ನೋಡಿ, ನನಗೆ ಗುಲ್ಸಾರ್ ಲಿರಿಕ್ಸಿಸ್ಟ್ ಬಹಳ ಇಷ್ಟ ಆಗುತ್ತೆ. ಹಿ ಇಸ್ ದ ಒನ್ ಆಫ್ ದ ಡೈರೆಕ್ಟರ್ ಲಿರಿಕ್ಸಿಸ್ಟ್ ಒನ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಸೊ ಅವರು ಬರೆದಿರುವ ಹಾಡುಗಳು ಬಹಳ ಇಷ್ಟ ಆಗುತ್ತೆ ನನಗೆ. ಅದರಲ್ಲಿ ಒಂದು 1979 ಫಿಲ್ಮ್ ಗೃಹ ಪ್ರವೇಶ್ ಅಂತ ಒಂದು ಫಿಲ್ಮ್ ಇದೆ. ಇದರಲ್ಲಿ ಬೋಲಿಯೇ ಸುದಿಲಿ ಬೋಲಿಯಾ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ, ಬ್ಯೂಟಿಫುಲ್ ಸಾಂಗ್. ಇದು ಭೂಪೇಂದರ್ ಮತ್ತೆ ಸುಲಕ್ಷಣಾ ಪಂಡಿತ್ ಹೇಳಿದ್ದಾರೆ. ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಸುಲಕ್ಷಣಾ ಪಂಡಿತ್ ಇಸ್ ಅ ಸಿಂಗರ್ ಆಕ್ಟ್ರೆಸ್. ಇವಳು ಸೊ ಈ ಹಾಡನ್ನ ಭೂಪೇಂದರ್ ಜೊತೆ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಹಾಡಿನ ಮತ್ತೆ ಒಂದು ಎರಡು ಒಂಥರ ವಾಕ್ಯಗಳು ಬರುತ್ತೆ, ಒಂದು ಸೆಂಟೆನ್ಸ್ ಇಬ್ರು ಮಾತಾಡೋದು ಬರುತ್ತೆ. ಇದರಲ್ಲಿ ಬಹಳ ಚೆನ್ನಾಗಿದೆ ಸಂಗೀತದ ಮೇಲೆ ಇದು ಈ ಹಾಡಿರೋದು, ಹಾಗಾಗಿ ಬಹಳ ಇಷ್ಟ ಆಗತ್ತೆ. ಮ್ಯೂಸಿಕ್ ಕನುರಾಯ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವರು ಕನುರಾಯ್ ಅಂತ ಹೇಳಿದ್ರೆ, ಇವರು ಸಾಮಾನ್ಯವಾಗಿ ಈ ಬಾಸು ಭಟ್ಟಾಚಾರ್ಯ ಡೈರೆಕ್ಟರ್ ಇವರು ಮಾಡ್ತಾರೆ. ಅನುಭವ್ ಇರ್ಬೋದು, ಆವಿಷ್ಕಾರ ಇರ್ಬೋದು, ಇದು ಗೃಹ ಪ್ರವೇಶ, ಇಂಥ ಫಿಲ್ಮ್ಗೆ ಈ ಕನುರಾಯ್ ಅನ್ನೋರು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ.
0: ತುಂಬಾ ಒಳ್ಳೆ ಮಾಹಿತಿನ ಕೊಟ್ರಿ, ಈ ಹಾಡನ್ನ ಕೇಳೋಣ. ನಿಮ್ಮ ಮೂಲಕ ನಮ್ಮ ಕೇಳುಗರಿಗೂ ಸಹ ಒಂದು ಅದ್ಭುತವಾದ ಗೀತೆಯನ್ನ ಕೇಳಿಸೋಣ. ಹಾಗೆ ಈಗ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋದಾದ್ರೆ, ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ನೀವು? ಈ ಫಿಫಾ ವರ್ಲ್ಡ್ ಕಪ್ ಹಾಗೂ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್?
1: ಫಾಲೋ ಮಾಡ್ತಾ ಇದ್ದೀನಿ ನಾನು ಐಸಿಸಿ ವರ್ಲ್ಡ್ ಕಪ್. ಇಂಡಿಯಾ ಆರ್ ದ ಡಿಫೆಂಡಿಂಗ್ ಚಾಂಪಿಯನ್ಸ್, ನಾವು ವಿ ಆರ್ ದ ಟೈಟಲ್ ಹೋಲ್ಡರ್ಸ್.

0: ಆದ್ರೆ ಇವತ್ತು ನಾವು ಸೌತ್ ಆಫ್ರಿಕಾ ಮೇಲೆ ಸೋತದಾದ್ಮೇಲೆ ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾ ಬಹಳ ಕ್ರೂಷಿಯಲ್ ಆಗತ್ತೆ. ವಿನ್ನರ್ ಆಫ್ ದಿಸ್ ಮ್ಯಾಚ್ ಅಂದ್ರೆ ಜಲ್ಲ ಡೂ ಆರ್ ಡೇ ಪೊಸಿಷನ್ ಇಂಡಿಯಾಗೆ ಜದ್ರನೇ ಸೆಮಿಫೈನಲ್ ಹೋಗೋದು. ಅದರಲ್ಲೂ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಸ್ಮೃತಿ ಮಂದಾನ. ಶಿ ಇಸ್ ಆಲ್ಸೋ ಮೈ ಫೇವರೇಟ್ ಪ್ಲೇಯರ್ ಸ್ಮೃತಿ ಮಂದಾನ. ಇವತ್ತು ಅವ್ರು ಆಗ್ಬೇಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಮೇಲೆ ಶಿ ಫೇಲ್ಡ್. ಟುಡೇ ಎವ್ರಿಥಿಂಗ್ ಇಸ್ ಬ್ಯಾಂಕಿಂಗ್ ಆನ್ ಸ್ಮೃತಿ ಮಂದಾನ. ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂಡಿಯಾಸ್ ಫೀಲ್ಡಿಂಗ್ ಇಟ್ ಇಸ್ ಅ ಕಾಸ್ ಆಫ್ ಕನ್ಸರ್ನ್. ನಾವು ಬಹಳ ಕ್ಯಾಚಸ್ ನ ಬಿಟ್ರು ಎರಡು ಪ್ರೀವಿಯಸ್ ಎರಡು ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಅದ್ರ ಹಿಂದಿನ ಮ್ಯಾಚ್ ಪಾಕಿಸ್ತಾನ ಮೇಲೆ ಒಂದು ತುಂಬಾನೇ ಕ್ಯಾಚಸ್ ಬಿಟ್ರು. ಹಾಗಾಗಿ ಇಫ್ ದ ಫೀಲ್ಡಿಂಗ್ ಇಂಪ್ರೂವ್ಸ್ ಅಂಡ್ ಬ್ಯಾಟಿಂಗ್ ದ ಟಾಪ್ ಆರ್ಡರ್ ಫೈರ್ಸ್ ದೆನ್ ಇಂಡಿಯಾ ಹಸ್ ಗಾಟ್ ಅ ವೆರಿ ಗುಡ್ ಚಾನ್ಸ್ ಟು ಈವನ್ ಟು ಬೀಟ್ ಆಸ್ಟ್ರೇಲಿಯಾ. ಇದ್ರಲ್ಲಿ ಏನಂತ ಹೇಳಿದ್ರೆ ಆಸ್ಟ್ರೇಲಿಯಾ ಲಾಸ್ಟ್ ಟೈಮ್ ಡಿಫೆಂಡಿಂಗ್ ಚಾಂಪಿಯನ್ಸ್, ನಾವು ಆಸ್ಟ್ರೇಲಿಯಾ ಹೊಡೆದ ಟೈಟಲ್ ಗೆದ್ದಿದ್ದು. ಸೊ ಹಾಗಾಗಿ
1: ಈ ಸಲ ಆಸ್ಟ್ರೇಲಿಯಾ ಜೊತೆಗೆ ಆಡುವಂಥದ್ದು ಭಾರತೀಯ ವನಿತೆಯರಿಗೆ ನಿಜವಾಗ್ಲೂ ಒಂದು ನಿರ್ಣಾಯಕವಾದಂತಹ ಪಂದ್ಯ ಇದು. ಇದನ್ನ ಚೆನ್ನಾಗಿ ಆಡ್ಲಿ ಅಂತ ಅವರಿಗೆ ನಾವು ಇಲ್ಲಿಂದ ವಿಶ್ ಮಾಡ್ತಾ
0: ಐ ವಾಂಟ್ ಟು ರಿಯಲಿ ವಿಶ್ ಇಂಡಿಯನ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ದ ಇಂಡಿಯನ್ ಟೀಮ್.
1: ಇಂಡಿಯನ್ ಟೀಮ್ ಓಕೆ, ನಮ್ಮ ಭಾರತೀಯ ಕ್ರಿಕೆಟ್ ವನಿತೆಯರಿಗೆ ಈ ಇವತ್ತಿನ ನಮ್ಮ ಹಾರೈಕೆ ಈ ಹಾಡಿನ ಮೂಲಕ ಸೇರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಒಳ್ಳೆ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ, ನೀವು ಸಹ ನಮಗೆ ಕರೆ ಮಾಡಿ ಮಾತನಾಡಬಹುದು. 0802228216 ಈ ಸಂಖ್ಯೆಗೆ ನಮಗೆ ಕರೆ ಮಾಡಬಹುದು.

0: ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು, ಹಾಗೆ ನಿಮ್ಮಿಷ್ಟದ ಹಿಂದಿ ಸಾಂಗನ್ನು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0820228120. ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 0820228120. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಳಿ, ಯಾರು ಮಾತಾಡ್ತಿರೋದು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್, ನಮಸ್ತೆ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ಊಟ ಮಾಡಿದ್ರ? ನಾವು ಚೆನ್ನಾಗಿದ್ದೀವಿ. ಊಟ ಮಾಡಿದ್ರ?
1: ಆಯ್ತು ಮೇಡಮ್, ಊಟ ಆಗಿ ಫ್ರೀ ಆಗಿ ಇವಾಗ
0: ಟೀ ಟೈಮ್ ಆಯ್ತು.
1: ಹೌದು ಮೇಡಮ್.
0: ಓಕೆ, ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಿದ್ದೀರಿ?
1: ಮೇಡಮ್ ಇವತ್ತು ಕುಚ್ ಕುಚ್ ಹೋತಾ ಹೇ ಫಿಲಂ ಅಲ್ಲಿ ಟೈಟ್ಲೆಸ್ ಅನ್ನ ಹಾಕಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡೋಣ. ನಿಮ್ಮಲ್ಲಿ ಚಿಕ್ಕ ಮಕ್ಕಳಿದ್ದಾರಾ?
1: ಚಿಕ್ಕ ಮಕ್ಕಳೇನಿಲ್ಲ ಮೇಡಮ್, 9th ಸ್ಟ್ಯಾಂಡರ್ಡ್ ಇದ್ದಾನೆ ನನ್ನ ಮಗ.
0: ಏನ್ ನಿಮ್ಮಗನ ಹೆಸರು?
1: ಶ್ರವಂತ್.
0: ಶ್ರವಂತ್ ಅಂತನಾ? ಓಕೆ. ನಿಮ್ಮಲ್ಲಿ ಚಿಕ್ಕ ಮಕ್ಕಳು ಯಾರು ಇಲ್ಲ, 5 ವರ್ಷದ ಒಳಗಿನ ಮಕ್ಕಳು?
1: ಇಲ್ಲ ಮೇಡಮ್, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇತ್ತು ಇವತ್ತು.
0: ಹೌದು, ಪಲ್ಸ್ ಪೋಲಿಯೋ.
1: ಈ ಬಗ್ಗೆ ಹೇಳ್ಬೇಕಂದ್ರೆ ಪಲ್ಸ್ ಪೋಲಿಯೋ ಎಲ್ಲರೂ ಹಾಕಿಸ್ಬೇಕು ಮೇಡಮ್. ಈಗ ಎಲ್ಲ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಹಾಗೆ ಎಜುಕೇಟೆಡ್ಸ್ ಇದಾರೆ, ಎಲ್ಲರೂ ಹಾಕಿಸ್ತಾರೆ ಅಂತಾನೆ ನನ್ನ ಭಾವನೆ ಮೇಡಮ್. ಹಾಗೆ ಇದನ್ನ ನಿರ್ಲಕ್ಷಿಸಿದ್ರೆ ತುಂಬಾನೇ ಅನಾಹುತಗಳು ಎದುರಿಸ್ಬೇಕಾಗುತ್ತೆ ಮೇಡಮ್ ಮುಂದೆ. ಹಾಗಾಗಿ ಎರಡು ಹನಿ ಅಂತ ನಾವು ಬೇಜವಾಬ್ದಾರಿ ಮಾಡಬಾರ್ದು ಮೇಡಮ್. ಎರಡು ಹನಿಯಿಂದಲೇ ಮಕ್ಕಳ ಭವಿಷ್ಯ ಇದೆ ಮೇಡಮ್.
0: ಹೌದೌದು, ನಮ್ಮ ಭಾರತದಲ್ಲಿ ಆಕ್ಚುಲಿ ಪಲ್ಸ್ ಪೋಲಿಯೋ ನಿರ್ಮೂಲನೆ ಆಗಿದೆ, ಆದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಇದು ಇರೋದ್ರಿಂದ ಪಲ್ಸ್ ಪೋಲಿಯೋ ಅಭಿಯಾನವನ್ನ ಸರ್ಕಾರ ಮಾಡ್ತಾನೆ ಇದೆ. ಹಾಗಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಎಲ್ಲಾ ಕಡೆಗಳಲ್ಲೂ ಹಾಕ್ತಾ ಇದ್ದಾರೆ, ಮೆಟ್ರೋ ಸ್ಟೇಷನ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಹಾಗೇನೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಕಡೆ ಇವತ್ತಂತೂ ರಸ್ತೆಯಲ್ಲೂ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿದ್ದವರು ಎಲ್ಲಾ ಕಡೆನೂ ಹಾಕಿಸ್ಬೋದು, ಹಾಗೆ ಹಳ್ಳಿಯಲ್ಲಿದ್ದವರಾದ್ರೆ ನಿಮ್ಮ ಶಾಲೆಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ, ಹಾಗೇನೆ ಆಸ್ಪತ್ರೆಗಳಲ್ಲೂ ಸಹ ಹಾಕ್ತಾ ಇದ್ದಾರೆ. ಹೌದೌದು, ಮನೆ ಮನೆಗೂ ಬರ್ತಾರೆ ಆಶಾ ಕಾರ್ಯಕರ್ತರು, ಹಾಗೆ ಅವರೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ನವರೆಲ್ಲ ಮನೆಗೆ ಬಂದು ಹಾಕ್ತಾರೆ. ಆದ್ರೆ ಯಾರಿಗೂ ಮಿಸ್ ಆಗಬಾರ್ದು ಅನ್ನೋದು ಮಾತ್ರ ಇಲ್ಲಿ ನಮ್ಮ ಕಾಳಜಿ. ಹಾಗಾಗಿ ಯಾರ್ಯಾರು ಇನ್ನು ನಿಮ್ಮನೆಯಲ್ಲಿರೋ 5 ವರ್ಷಕ್ಕಿನ್ನ ಒಳಗಿನ ಮಕ್ಕಳಿಗಿನ್ನ ಪಲ್ಸ್ ಪೋಲಿಯೋ ಹಾಕ್ಸಿಲ್ಲ, ಖಂಡಿತವಾಗ್ಲೂ ಹಾಕ್ಸಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ರೂಪಾ ಪಂಡರಂಗರಾವ್ ಅವರು ಹೇಳ್ತಾ ಇದ್ದಾರೆ.
1: ಯಾಕಂದ್ರೆ ಎಲ್ಲರೂ ಜಾಗೃತಿಗೊಳ್ಳುತ್ತಿದ್ದಾರೆ ಮೇಡಮ್.
0: ಹೌದು, ಇವಾಗ ಪ್ರಚಾರ ಚೆನ್ನಾಗಿ ಸಿಗತ್ತಲ್ವಾ, ಎಲ್ಲರ ಕೈಲೂ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಹಾಗೇನೆ ಸರ್ಕಾರನು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿದೆ.
1: ನಿಮ್ ಫೋನ್ ಮಾಡಿದ ರಿಂಗ್ ಟೋನ್ ಅಲ್ಲೂ ಅದೇ ಬರುತ್ತೆ ಮೇಡಮ್.
0: ಹೌದು ಹೌದು, ಹಾಗಾಗಿ
1: ಎಲ್ಲರೂ
0: ಪಲ್ಸ್ ಪೋಲಿಯೋನ ಹಾಕ್ಸಿ ನಿಮ್ ಮಕ್ಕಳಿಗೆ, 5 ವರ್ಷದೊಳಗಿನ ಮಕ್ಕಳಿಗೆ ಅಂತ ಹೇಳ್ತಾ ಇದೀವಿ ಕಾರ್ಯಕ್ರಮದ ಮೂಲಕ. ಮೇಡಮ್ ತುಂಬಾ ಥ್ಯಾಂಕ್ಸ್ ನೀವು ಕಾರ್ಯಕ್ರಮದಲ್ಲಿ ಮಾತನಾಡಿದಕ್ಕೆ, ಕರೆ ಮಾಡಿದಕ್ಕೆ.
1: ಮೇಡಮ್ ಈ ಹಾಡು ಮೇಡಮ್ ನನ್ನ ಮಗ ಶ್ರವಂತ್ಗಾಗಿ, ಎಲ್ಲಾ ಕೇಳುಗರಿಗಾಗಿ.
0: ಓಕೆ, ಖಂಡಿತವಾಗ್ಲು ನಿಮ್ಮ ಮೂಲಕ ಎಲ್ಲಾ ಕೇಳುಗರಿಗೂ ಒಂದ್ ಒಳ್ಳೆ ಹಾಡನ್ನ ಕೇಳಿಸೋಣ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ, ಹೀಗೆ ಕರೆ ಮಾಡ್ತಾ ಇರಿ. ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಭಾಗಿಯಾಗಬಹುದು, ನಮಗೆ ಕರೆ ಮಾಡಬಹುದು.

0: ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:31:10 ಈ ಸಮಯದ ಕಾರ್ಯಕ್ರಮ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಕೇಳುಗರ ಜೊತೆಗೆ ಮಾತಾಡ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ ಮೇಡಮ್, ನಮಸ್ಕಾರ.
0: ಹೇಳಿ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ.
1: ಕೊಪ್ಪಳ ಜಿಲ್ಲೆ ಉಲ್ಗಿ ಮುನಿರಾಬಾದ್ ಗ್ರಾಮದಿಂದ ಯಲ್ಲಪ್ಪ ಬೆಳಂಕರ್ ಮೇಡಮ್.
0: ಯಲ್ಲಪ್ಪ ಬೆಳಂಕರ್ ಅವರು ಮುನಿರಾಬಾದ್ ನಿಂದ.
1: ಹೌದು ಮೇಡಮ್.
0: ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ?
1: ತುಂಬಾ ಚೆನ್ನಾಗಿದ್ದೀವಿ ಮೇಡಮ್.
0: ತಾವು ಕೂಡ ಚೆನ್ನಾಗಿದ್ದೀರಾ? ವಾತಾವರಣ, ಮಳೆ ಏನಾದ್ರು ಬರ್ತಾ ಇದೆಯಾ ಆ ಕಡೆ?
1: ಮೋಡ ಕವಿದ ವಾತಾವರಣ ಮೇಡಮ್. ಈ ಸಲ ಮಳೆ ಚೆನ್ನಾಗಿಲ್ಲ ನಿರೀಕ್ಷೆಯಂತೆ, ಯಾಕಂದ್ರೆ ತುಂಗಭದ್ರಾ ಡ್ಯಾಮಿನ ಅಚ್ಚುಕಟ್ಟು ಪ್ರದೇಶದವ್ರು ಮೇಡಮ್ ನಾವು. ಅಲ್ಲಿ ನಮ್ಗೆ ಅಲ್ಲೆಲ್ಲ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಎಲ್ಲ ಚೆನ್ನಾಗಿ ಮಳೆ ಆದ್ರೆ ನಮ್ಮ ಡ್ಯಾಮಿಗೆ ನೀರು ಬರುತ್ತೆ ಮೇಡಮ್.
0: ಹೌದು ಹೌದು. ಈ ಸಲ
1: ನೀರು ಬಂದ್ರೆ ನಮ್ಗೆ
0: ಮುಂಗಾರು ವಿಳಂಬ ಆಗಿದೆ ಈ ಸಲ. ಮುಂಗಾರು ನಿರೀಕ್ಷೆಗಿಂತ ಕಡಿಮೆ ಬಂದಿದೆ ಈ ಸಲ.
1: ಹೌದು ಮೇಡಮ್. ಸರಿ, ಜುಲೈ ಅನ್ನೋದ್ರಲ್ಲೆಲ್ಲ ತುಂಬಿಟ್ಟಿತ್ತು ಮೇಡಮ್ ನಮ್ದು ಜಲಾಶಯ.
0: ಹೌದು ಹೌದು. ಇನ್ನಾದ್ರೂ ಜುಲೈ ತಿಂಗಳಲ್ಲಾದ್ರೂ ಸ್ವಲ್ಪ ಮಳೆ ಬರ್ಲಿ, ಆರಿದ್ರ ಮಳೆ ಸ್ವಲ್ಪ ಕರುಣೆ ತೋರಿಸ್ಲಿ ಅಂತ ನಾವು ಅನ್ಕೋತಾ ಇದ್ವಿ.
1: ಹೌದು ಮೇಡಮ್, ವರ್ಣದಲ್ಲಿ ನಾವು ಇಟ್ಕೊಂಡಿದ್ದೀವಿ ಮೇಡಮ್.
0: ಹೌದು ಸರ್, ಹೌದು. ಹೇಳಿ, ಯಾವ ಹಾಡು ಕೇಳಕ್ ಇಷ್ಟಪಡ್ತೀರಿ ನೀವೀಗ
1: ಮೇಡಮ್? ದಿಲ್ವಾಲೆ ದುನಿಯಾಲೆ ಲೇಜಾಂಗೆ ಚಿತ್ರದಿಂದ ಜಾನಾಸನ ಮಂದಿರ ಮೇಡಮ್.
0: ಶಾರುಖ್ ಖಾನ್ ನಿಮ್ಗೆ ಇಷ್ಟನಾ?
1: ಹೌದು ಮೇಡಮ್.
0: ಕಾಜಲ್ ಇಷ್ಟನಾ?
1: ಹೌದು.
0: ಅದಕ್ಕೆ ಈ ಹಾಡು, ಈ ಫಿಲ್ಮ್ ಇಷ್ಟನಾ ನಿಮ್ಗೆ?
1: ಹೌದು ಮೇಡಮ್.
0: ಓಕೆ ಓಕೆ, ಒಳ್ಳೆ ಹಾಡು.
1: ಅಂತಾನೆ ದಿಲ್ವಾರೆ ದುನಿಯಾಲೆ ಲೇಜಾಂಗೆ ಅಂತೇಳಿ.
0: ಹೌದು ಹೌದು,
1: ತುಂಬಾ ಚೆನ್ನಾಗಿ ಪಿಕ್ಚರ್ ಆಗಿದೆ ಮೇಡಮ್.
0: ಹೌದು ಹೌದು ಸರ್. ಈಗ ಮಳೆ ಅಂತೂ ಕಡಿಮೆ ಆಗ್ತಾ ಇದೆ ಅನ್ನೋದೊಂದು ಆತಂಕ. ಈ ನಡುವೆ ನಮ್ಮ ಸರ್ಕಾರ ನಿನ್ನೆ ಹಸಿರು ಬೆಂಗಳೂರಿಗಾಗಿ 12 ಗಂಟೆಯಲ್ಲಿ 15 ಲಕ್ಷ ಸಸಿಗಳನ್ನ ನೆಟ್ಟಿದ್ದಾರೆ. ಇದ್ರ ಮೂಲಕ ಗಿನ್ನಿಸ್ ದಾಖಲೆ ಸಹಿತ ಮಾಡಿದ್ರು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಗಿಡ ನೆಡೋದ್ರ ಬಗ್ಗೆ, ಈ ರೀತಿ ಒಂದು ಕಾಳಜಿಯ ಕಾರ್ಯಕ್ರಮವನ್ನ ಸರ್ಕಾರ ನಡೆಸಿದ್ರ ಬಗ್ಗೆ ಏನ್ ಹೇಳ್ತೀರಾ
1: ಮೇಡಮ್? ಇದು ಕೇವಲ ಗಿನ್ನಿಸ್ ದಾಖಲೆಗೋಸ್ಕರ ಹಾಗೂ ಸರ್ಕಾರಕ್ಕೋಸ್ಕರ ಅಂತಲ್ಲ ಮೇಡಮ್ ಇದು ಕಾರ್ಯಕ್ರಮ. ಇದು ಯಾವ ರೀತಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯರು ಇದು ನನ್ನ ಕೆಲಸ

0: ಯಾವ ಜನಸಂಖ್ಯಾ ಸ್ಫೋಟದಿಂದ ಮನೆಗಳ ನಿರ್ಮಾಣ ಅಂತಂದೇಳಿ ಎಷ್ಟೋ ಲಕ್ಷ ಲಕ್ಷ ಗಿಡಗಳನ್ನ ಕಡಿದಿದ್ದಾರೆ ಮೇಡಮ್. ಈಗ ನಾವು ಪ್ರಚಾರಕ್ಕೋಸ್ಕರ ಒಂದು 15 ಲಕ್ಷ ಗಿಡ ನೆಡೋದು ದೊಡ್ಡ ಮಾತಲ್ಲ ಮೇಡಮ್. ಅದನ್ನ
1: ಹೌದು ಅದನ್ನ ಪೋಷಣೆ ಮಾಡ್ಬೇಕು. ಹಾಗೇನೆ ಮನೆಗೊಂದು ಗಿಡ ನೆಡಿ ಅಂತಾನು ಹೇಳಿದ್ದಾರೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಾವು ತಮ್ಮ ಮನೆ ಸುತ್ತಮುತ್ತ ಇರುವಂತಹ ಗಿಡಗಳನ್ನ ಬೆಳೆಸಿ ಪಾಲನೆ ಪೋಷಣೆ ಮಾಡಿದ್ರೆ ಸಾಕು, ನಾಡಿಗೆ ಒಂದು ಕೊಡುಗೆನ ಕೊಟ್ಟಂಗಾಗತ್ತೆ ಅಲ್ವಾ?
0: ಹೌದು ಮೇಡಮ್, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿ ಸರ್ ಕೂಡ ಪ್ರತಿಯೊಂದು ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಅವರು ಕರೆ ಕೊಡ್ತಿರ್ತಾರೆ ಮೇಡಮ್. ಏನಂತಂದ್ರೆ ತಾಯಿಗೋಸ್ಕರ ಒಂದು ಗಿಡ ನಡಿ ಅಂತಂದೇಳಿ, ಯಾಕಂದ್ರೆ ಅವರು ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತಾರೆ ಮೇಡಮ್. ಯಾಕಂದ್ರೆ ಇದೇ ರೀತಿ ಕಾಡು ನಾಶವಾಗ್ಬಿಟ್ರೆ ಕಾಂಕ್ರೀಟ್ ಕಾಡ್ ಆಗ್ಬಿಡುತ್ತೆ ನಮ್ದು ದೇಶ ಹೆಚ್ಚು. ಯಾಕಂದ್ರೆ ಈಗ ನೋಡಿ ಮೇಡಮ್, ಎಲ್ಲ ನಾವು ಟಿವಿ ನಲ್ಲಿ ನೋಡ್ತಾ ಇರ್ತೀವಿ, ಕಾಡಿನಿಂದ ಊರಿಗೆ ಕಾಡು ಮೃಗಗಳು ಲಗ್ಗೆ ಇಡ್ತಾ ಇರ್ತವೆ ಮೇಡಮ್.
1: ಹೌದು, ಅದರಿಂದಾಗಿ ಕಾಡನ್ನ ಬೆಳೆಸ್ಬೇಕು, ಹಾಗೆ ಉಳಿಸ್ಬೇಕು. ಇರೋ ಕಾಡನ್ನ ಉಳಿಸಿ ಹೊಸ ಕಾಡನ್ನ ಬೆಳೆಸೋದ್ರ ಕಡೆಗೆ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಸರ್ ತುಂಬಾ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ನಮ್ ಜೊತೆಗೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ FM ರೈನ್ಬೋನ ಕೇಳ್ತಾ ಇರಿ, ನೀವು ಕೇಳಿದಂತ ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ FM ರೈನ್ಬೋ. ಓಕೆ, ಥ್ಯಾಂಕ್ ಯು ಸರ್.

0: ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ ಬೋ. ಸಮಯ ಆಗಿದೆ 3:04:39 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ಮೇಡಮ್, ಹಗರಿ ಬೊಮ್ಮಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ. ಮೇಡಮ್
0: ಸುಭಾನ್ ಕೋರಿ ಅವರೇ, ನಮಸ್ಕಾರ, ಹೇಗಿದ್ದೀರಿ?
1: ಆರಾಮಿದ್ದೀನಿ ಮೇಡಮ್.
0: ಆರಾಮಾಗಿದ್ದೀರಾ? ಹೇಳಿ, ಮೊದಲನೇದಾಗಿ ಯಾವ ಹಾಡು ಕೇಳ್ತೀರಿ?
1: ಮೇಡಮ್, ಅಮರ ಚಿತ್ರ ಮೇಡಮ್. ಓಲ್ಡ್ ಮೇಡಮ್, ಅದರಲ್ಲಿ ಏರೆ ಸದ್ಕೆ ಬಲಮ್ಮ ಕರಿ ಅಂತ ಒಂದು ಲತಾ ಮಂಗೇಶ್ಕರ್ ಹಾಡು ಹಾಡಿದ್ದೆ ಮೇಡಮ್.
0: ಓಕೆ,
1: ಪ್ರಸಾರ ಮಾಡಿ. ಹಾ ಮೇಡಮ್,
0: ಖಂಡಿತ ನೀವು ಹೇಳಿದಂತ ಹಾಡನ್ನು ಪ್ರಸಾರ ಮಾಡೋಣ. ಹೇಳಿ, ನೀವು ಯಾವ್ದರ ಇಂಟ್ರೆಸ್ಟ್ ನಿಮ್ಗೆ ಜಾಸ್ತಿ? ಕ್ರಿಕೆಟ್ ಎಲ್ಲ ನೋಡ್ತೀರಾ? ಫಿಫಾ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ?
1: ಕ್ರಿಕೆಟ್ ನೋಡ್ತೀನಿ ಮೇಡಮ್.
0: ಹೌದಾ, ಫಿಫಾ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ?
1: ಇಲ್ಲ ಮೇಡಮ್, ಟೈಮ್ ಸಿಗಲ್ಲ ಮೇಡಮ್. ಕ್ರಿಕೆಟ್ ಇದ್ರೆ ಅಷ್ಟೇ ನೋಡ್ತೀನಿ ಮೇಡಮ್, ಯಾಕಂದ್ರೆ ಅದು ಒಮ್ಮೆ ರಾತ್ರಿ 12 ಗಂಟೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇವತ್ತು ದಕ್ಷಿಣ ಆಫ್ರಿಕಾ ಕೆನಡಾ ಐತಿ.
0: ಓಕೆ ಓಕೆ,
1: ಬ್ರೆಜಿಲ್ ಜಪಾನ್ ಇದೆ, ನೋಡಲ್ಲ ಮೇಡಮ್ ಕ್ರಿಕೆಟ್. ಹಾ ಮೇಡಮ್, ತಿಳ್ಕೊಂಡಿರ್ತೀನಿ ಮೇಡಮ್.
0: T20 ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆಲ್ಲ, ಇದ್ರ ಬಗ್ಗೆ ಹೇಳಿ.
1: ನಡೀತಿದೆ ಮೇಡಮ್, ಇವತ್ತು ಸೆಮಿ ತಲುಪೋಕಿದ. ಇವತ್ತು ಗೆಲ್ಲಲೇಬೇಕು ಮೇಡಮ್ ಇಂಡಿಯಾದವ್ರು, ನಮ್ಮ ಇದ್ರ ಮಹಿಳೆಯರು. ಯಾಕಂದ್ರೆ ಸ್ವಲ್ಪ ನೋಡ್ಕೊಂಡ್ ಆಡಬೇಕು, ಯಾಕಂದ್ರೆ ಫೀಲ್ಡಿಂಗ್ ನಾಗ ಬಹಳ ಫೇಲ್ ಆಗ್ತಾ ಇದ್ರಿ ಮೇಡಮ್ ನಮ್ಮ.
0: ಓಕೆ,
1: ಮೊನ್ನೆ ಫೀಲ್ಡಿಂಗ್ ಇದ್ದಲ್ಲೇ ಸೋತ್ರಿ ಮೇಡಮ್ ಇದ್ರ ಮೇಲೆ ನಮ್ಮರು. ಈಸಿ ಕ್ಯಾಪ್ಟನ್ ಬಿಟ್ರು, ಯಾಕಂದ್ರೆ ಸ್ಮೃತಿ ಮಂದಾನ ಇವರೆಲ್ಲ ಚೆನ್ನಾಗಿ ಆಡ್ತಾರೆ ಮೇಡಮ್ ನಮ್ಮ ಇದ್ರಾಗ. ಹರ್ಮಂತ್ ಡೆಸ್ಕ್ ಅವರು.
0: ಹೌದೌದು, ನಮ್ದು ಸ್ಟ್ರಾಂಗ್ ಟೀಮ್ ಇದೆ,
1: ಚೆನ್ನಾಗಿದೆ ಮೇಡಮ್. ರೀಚಾ ಘೋಷ್ ಸ್ವಲ್ಪ ನಿಂದಿರ್ಬೇಕು ಮೇಡಮ್, ಚೆನ್ನಾಗಿ ಆಡ್ಬೇಕು ರೋಜ್. ರೀಚಾ ಘೋಷ್,
0: ಹೌದಾ,
1: ದೀಪ್ತಿ ಶರ್ಮಾ ಚೆನ್ನಾಗಿ ಆಡ್ತಾರೆ ಮೇಡಮ್ ಎಲ್ಲರು. ಏನು ಸ್ವಲ್ಪ ಫೀಲ್ಡಿಂಗ್
0: ಅವ್ರಿಗೆ ವಿಶ್ ಮಾಡ್ಬಿಡೋಣ, ಚೆನ್ನಾಗಿ ಆಟ ಆಡಿ ಅಂತ.
1: ಇಲ್ಲ ಇಲ್ಲ, ಇವತ್ತು ಮೇಡಮ್ ಗೆದ್ದಿಗೆ ಇಲ್ಲ, ಖಂಡಿತ ಗೆದ್ದಿತಾರೆ ಮೇಡಮ್.
0: ನಿಮ್ಮ ನಿಮ್ಮ ನಿರೀಕ್ಷೆ ನಿಜ ಒಳ್ಳೇದಾಗ್ಲಿ. ನಮ್ಮ ಭಾರತೀಯ ವನಿತೆಯರಿಗೆ ಇಲ್ಲಿಂದಲೇ ನಾವು ಶಕ್ತಿಯನ್ನ ತುಂಬಾ ಹಾರೈಸ.
1: ಮೊನ್ನೆ 3 ವಿಕೆಟ್ ಕಿತ್ತರ ರಾಧಾ ಯಾದವ್, ಇವತ್ತು ಅದೇ ತರ ಕೀಳ ಅನ್ನೋದು ನಮ್ದು ಆಸೆ ಮೇಡಮ್.
0: ಓಕೆ ಓಕೆ, ಖಂಡಿತವಾಗ್ಲು ಗೆದ್ದೆ ಗೆಲ್ತಾರೆ, ಇವತ್ತು ಚೆನ್ನಾಗಿ ಆಟ ಆಡ್ಲಿ ಅಂತ ಹೇಳಿ ನಾವು ಇಲ್ಲಿಂದ ಹಾರಿಸಿದ ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೀವು ಕೇಳಿದಂತ ಹಾಡು ನಿಮಗೋಸ್ಕರ ಪ್ರಸಾರ ಆಗುತ್ತೆ, ಕೇಳಿ ಕರೆ ಮಾಡ್ತಾ ಇರಿ, ಹಾಗೆ ಕೇಳ್ತಾ ಇರಿ FM ರೈನ್ಬೋ.
1: ನಮಸ್ತೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಗುಲ್ಮೋಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮಗೆ ಮತ್ತಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ
4: ಮೇಡಮ್,
3: ಶೋಭಾ ಅವರು?
4: ಹೌದು ಮೇಡಮ್.
3: ಓಕೆ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ?
4: ಚೆನ್ನಾಗಿದ್ದೀನಿ.
3: ಏನ್ ಮಾಡ್ತಾ ಇದ್ರಿ ಇವತ್ತು ಭಾನುವಾರ ರಜನ ನಿಮ್ಗೆ?
4: ಮೇಡಮ್ ನಮ್ಗೆ ಪಲ್ಸ್ ಪೋಲಿಯೋ.
3: ಏನ್ ಕೆಲಸ ಮಾಡ್ತಿರೋದು?
4: ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಡಮ್ ನಂದು.
3: ಓಕೆ ಮೇಡಮ್.
4: ಅಡ್ಮಿನಿಸ್ಟ್ರೇಟಿವ್ ಇದು ಫೀಲ್ಡ್ ಮೇಡಮ್ ನಂದು.
3: ಓಕೆ, ಹೇಳಿ ಹಾಗಿದ್ರೆ ಪಲ್ಸ್ ಪೋಲಿಯೋ ಬಗ್ಗೆ ಹೇಳಿ. ಹಾಕ್ಸಿ ನಿಮ್ ಮಕ್ಕಳಿಗೆ ಅಂತ ನೀವೇ ನಿಮ್ ಬಾಯಿಂದ ಹೇಳ್ಬಿಡಿ.
4: ಹೌದೌದು ಮೇಡಮ್. 0-5 ಇಯರ್ಸ್ ಒಳಗಡೆ ಮಗುವಿನಿಂದ 5 ವರ್ಷದೊಳಗೆ ಪಟ್ಟಿರೋ ಮಕ್ಕಳಿಗೆ ಈ ಮೊದಲು ಹಾಕಿದ್ರು ಕೂಡ ಈಗ ಇನ್ನೊಮ್ಮೆ ಹಾಕ್ಬೇಕು ಮೇಡಮ್.
3: ನೆಗ್ಲೆಕ್ಟ್ ಮಾಡ್ಬೇಡಿ, ಮತ್ತೊಮ್ಮೆ ಇವತ್ತು ಅಭಿಯಾನ ನಡೀತಾ ಇದೆ, ಒಂದನೇ ತಾರೀಕು ಇದೆಯಲ್ವಾ?
4: ಅದೇ 2-3 ಡೇಸ್ ಅರ್ಬನ್ ಇರುತ್ತೆ ಮೇಡಮ್, 4 ಡೇಸ್ ರೂರಲ್ ಇರುತ್ತೆ. ಅಂದ್ರೆ ಅಲ್ಲಿ ಏನಂತಂದ್ರೆ ಮೇಡಮ್, ಬರತನಕ ಕಾಯಕ್ ಹೋಗ್ಬಾರ್ದು, ಇವರೇ ಅಲ್ಲಿ ಬೂತಿ ಹೋಗ್ಬಿಟ್ಟು ಮಕ್ಕಳಿಗೆ ಹಾಕ್ಸ್ಕೊಟ್ರೆ ಒಳ್ಳೇದು ಮೇಡಮ್.
3: ಓಕೆ, ಹಳ್ಳಿಲಾದ್ರೆ ಅಂಗನವಾಡಿ ಸ್ಕೂಲಲ್ಲಿ ಹಾಗೆ ಪ್ರಾಥಮಿಕ ಅಲ್ಲೆಲ್ಲ ಹಾಕ್ತಾರಲ್ವಾ? ಹೋಗಿ ಯಾರ್ಯಾರು ನಿಮ್ ಮಕ್ಕಳು 5 ವರ್ಷಕ್ಕಿಂತ ಒಳಗಿನವ್ರು ಇದಾರೆ ಅವ್ರೆಲ್ರಿಗೂ ಹಾಕ್ಸಿದ್ರು ಮತ್ತೊಮ್ಮೆ ಹಾಕ್ಸ್ಕೊಡಿ. ಓಕೆ ನೋಡಿ, ನಾವ್ ಇವತ್ತು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಜನರಿಗೆ ಅರಿವು ಮೂಡಿಸೋಣ ಅಂತ ಇದ್ವಿ. ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೀರಾ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೇ ಒಂದು ಮಾತುಗಳನ್ನ ಹೇಳೋ ಅವಕಾಶ ಸಿಕ್ತು. ಕರೆ ಮಾಡಿದಕ್ಕೆ ನಿಜವಾಗ್ಲೂ ನಂಗೂ ಖುಷಿ ಆಯ್ತು. ಓಕೆ, ನಿಮ್ಗೆ ಬಿಸಿನ ಹಾಗಿದ್ರೆ ಇವತ್ತು ನೀವು ತುಂಬಾ ಬಿಸಿ ಇರ್ತೀರಾ?
4: ಹೌದು ಮೇಡಮ್.
3: 5 ಗಂಟೆವರೆಗೂ ಅಲ್ವಾ?
4: ಇವತ್ತೈದು ಗಂಟೆ ಇರುತ್ತೆ. ನಾಳೆಯಿಂದ ಮತ್ತೆ ಫೀಲ್ಡ್ಗೆ ಹೋಗ್ತಾರೆ ಮೇಡಮ್, ಮನೆ ಮನೆಗಳಿಗೆ ಭೇಟಿ ಕೊಡ್ತಾರೆ. ಇವತ್ ಮಾತ್ರ ಆಯಾ ಬೂತ್ ಗಳಿಗೆ ಇಂಥ ಬೂತ್ ಗಳಂತ ಇರುತ್ತೆ, ಆಯಾ ಏರಿಯಾಕ್ ಹೋಗಿ ಇವರು ಹಾಕ್ಸ್ಕೋಬೇಕು. ಇನ್ ಕೇಸ್ ಹಾಕ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾಳೆ ಮನೆಗೆ ಬರ್ತಾರೆ, ಬಂದಾಗ್ಲಾರು ಹಾಕ್ಸ್ಕೋಬೇಕು.
3: ಓಕೆ, ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ತುಂಬಾ ಶ್ರಮಿಸ್ತೀರಾ. ಹೌದು
4: ಹೌದು,
3: ತುಂಬಾ ಶ್ರಮಿಸ್ತೀರಾ. ಹಾಗೆ ಇದನ್ನ ಎಲ್ಲರಿಗೂ ರೀಚ್ ಆಗೋ ತರ ನಿಮ್ಮ ಒಂದು ಕಾರ್ಯಕ್ಷಮತೆನ ಇಟ್ಕೊಂಡಿರ್ತೀರಾ, ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರಿ, ಮಾತನಾಡಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕರೆ ಮಾಡಿದ್ರಿ, ಧನ್ಯವಾದ. ನೀವ್ ಯಾವ ಹಾಡು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ?
4: ಬಾಜಿಗರ್ ಫಿಲಮ್ ಇದೆ ಮೇಡಮ್, ಹಮ್ಸಫರ್ ಅಂತ ಬರುತ್ತೆ.
3: ಈ ಮರೆ ಹಮ್ಸಫರ್ ಬೇಕಾ ನಿಮ್ಗೆ?
4: ಹೌದು ಮೇಡಮ್.
3: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ, ಕೇಳಿ.
4: ಓಕೆ,
3: ಥ್ಯಾಂಕ್ ಯು.

0: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನೆಚ್ಚಿನ ಕೇಳುಗರೊಂದಿಗೆ ಮಾತುಕತೆ ನಡೀತಾ ಇದೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ, ಕೊನೆಯ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ಸರ್, ಹೇಳಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೆ ಮೇಡಮ್. ಸ್ನೇಹಿತರೆ ಮೇಡಮ್.
0: ಆಯ್ತು ಸರ್, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರೇ ಹೇಳಿಲ್ಲ ನೀವು.
1: ನಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ನಿಂಗಜ್ಜ ವಾಲ್ಮೀಕಿ ಅವರು ಕೊಪ್ಪಳದಿಂದ, ಹೇಳಿ, ಏನ್ ಮಾಡ್ಕೊಂಡಿರ್ತಾವು?
1: ನಮ್ ಕಿರಣ ಅಂಗಡಿ ಇದೆ ಮೇಡಮ್, ಕೊಪ್ಪಳದಲ್ಲಿ.
0: ಓಕೆ ಸರ್, ಹೇಗಿದೆ ನಿಮ್ಮ ಭಾನುವಾರದ ವ್ಯಾಪಾರ ಎಲ್ಲ?
1: ಏ ಮಾಮೂಲಿ ಮೇಡಮ್, ಮನೆಯಲ್ಲಿ ಅಪ್ಪಲ್ಲಿ ಸ್ವಲ್ಪ ಸೀಸನ್ ಕಮ್ಮಿ ಇದೆ ಮೇಡಮ್ ಇವಾಗ.
0: ಹೌದಾ? ಕ್ರಿಕೆಟ್ ಎಲ್ಲ ನೋಡ್ತೀರಾ ನೀವು?
1: ನೋಡ್ತೀರಿ ಮೇಡಮ್.
0: ಟಿ20 ವರ್ಲ್ಡ್ ಕಪ್ ನಡೀತಾ ಇದೆ ವನಿತೆ ಅವರದು.
1: ಹೌದ್ರಿ ಮೇಡಮ್, ಹೌದ್ರಿ.
0: ಓಕೆ, ಇವತ್ತು
1: ನಾವು ಜಾಸ್ತಿ ರೇಡಿಯೋ ಯೂಸ್ ಮಾಡ್ತೀವಿ ಮೇಡಮ್. ನಾ ಟಿವಿ ನೋಡಲ್ಲ ಜಾಸ್ತಿ, ಮತ್ತೆ ಮೊಬೈಲ್ ಯೂಸ್ ಮಾಡಲ್ಲ. ರೇಡಿಯೋ ಜಾಸ್ತಿ ಮಾಡಿದ್ರೆ ರೇಡಿಯೋಕ್ಕೆ ಹತ್ರ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಮೇಡಮ್.
0: ಹೌದಾ ಸರ್? ಓಕೆ, ರೇಡಿಯೋ ನಿಮ್ಮ ಸಂಗಾತಿ ಆಗಿದ್ರೆ.
1: ಹೌದ್ರಿ ಮೇಡಮ್.
0: ಓಕೆ ಸರ್, ಅದೇ ಇವಾಗ
1: ದೊಡ್ಡ ಬಳಗ ಇದೆ ಮೇಡಮ್ ನಮ್ ಕೊಪ್ಪಳ ಮುಖಾಂತರ. ದೊಡ್ಡ ಬಳಗ ಇದೆ ಮೇಡಮ್ ನಮ್.
0: ಹೌದಾ? ಸಂತೋಷ ಸರ್, ಸಂತೋಷ.
1: ಈಗ
0: ಇವತ್ತು ಆಶ್ರಯ ಜೊತೆಗೆ ನಮ್ಮ ಭಾರತೀಯ ವನಿತೆಯರು ಸೆಣಸಾಟ ನಡೆಸ್ತಾ ಇದಾರೆ, ನಿರ್ಣಾಯಕ ಪಂದ್ಯ ಇವತ್ತು. ಅವರಿಗೋಸ್ಕರ ಕಾರ್ಯಕ್ರಮದ ಕೊನೆ ಹಾಡು ಚೆಕ್ ದ ಇಂಡಿಯಾದ ಹಾಡನ್ನು ಹಾಕಿ ಅಂತ ಇಲ್ಲಿ ನಮ್ಮ ಕೇಳುಗರು ಸಹ ಸಂದೇಶ ಕಳಿಸ್ತಾ ಇದ್ದಾರೆ. ಎಲ್ರಿಗೂ ಸೇರಿ ನಾವಿವತ್ತು ಇಂಡಿಯಾ ಟೀಮ್ ನ ವಿಶ್ ಮಾಡೋಕೆ, ಹಾಗೆ ಚೇರ್ಅಪ್ ಮಾಡೋಕೆ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದೀವಿ. ಆಯ್ತಾ?
1: ಓಕೆ ಮೇಡಮ್, ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಗುಲ್ಮೋಹರ್ ಕಾರ್ಯಕ್ರಮ. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಒಂದಷ್ಟು ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಗಿದ್ವಿ, ಹಾಗೆ ಸಂದೇಶವನ್ನು ಸಹ ಹಲವರು ಕಳಿಸಿದ್ದೀರಿ. ಸಂದೇಶವನ್ನು ಕಳಿಸಿದವರು ಹಾಗೆ ಕರೆ ಮಾಡಿದಂತಹ ನಿಮ್ಮೆಲ್ಲರಿಗೂ, ಕಾರ್ಯಕ್ರಮವನ್ನು ಕೇಳಿದಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಗುಲ್ಮೋಹರ್ ಕಾರ್ಯಕ್ರಮದ ಪ್ರಸಾರವಾದಂತಹ ಹಾಡುಗಳು ಹಾಗೆ ಕೊಟ್ಟಂತಹ ಎಲ್ಲ ಮಾಹಿತಿಯೂ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಸಿಂಧು ಹೊರಡುವಂತಹ ಸಮಯ. ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು. ನಗಲು ಕಲಿತವರು ಬಹುಕಾಲ ಬದುಕ್ತಾರೆ ಅಂತ ಹೇಳಿದ್ದಾರೆ ಬೀಚಿಯವರು. ಹಾಗೆ ನಗುವು ಮೊಗಕ್ಕೆ ಭೂಷಣ, ಹಾಗೆ ನಗುವಿಲ್ಲದ ಮೊಗವು ಸ್ಮಶಾನ ಅಂತ ಹೇಳ್ತಾರೆ. ಹಾಗಾದರೆ ಜೀವನದಲ್ಲಿ ಕಷ್ಟ ನಷ್ಟೇ ಏನೇ ಇದ್ರೂ ಒಂದು ಸುಂದರವಾದ ನಗು ಮಾತ್ರ ಮಾಸ್ತೆ ಇರಲಿ ಅಂತ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ, ಹಾಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಐದು ಗಂಟೆ ಆಗೋಯ್ತು. ಸ್ಟುಡಿಯೋ ಕ್ಲಾಕ್ ನಲ್ಲಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದೀರಾ. ಜೊತೆಯಾಗಿ ಸಾಗೋದಕ್ಕೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ನಿಮ್ಗೆ ಹಾಗೆ ಹಲೋ ನಮಸ್ಕಾರ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ. ಅಫ್ಕೋರ್ಸ್ ಈ ಹೊತ್ತಲ್ಲಿ ಏನ್ ಮಾಡ್ಬೇಕು ನಿಮಗ್ ಗೊತ್ತೇ ಇದೆ. ನಿಮ್ಮ ಜೊತೆಯಾಗಿ ಹೊತ್ತಲ್ಲಿ ಮಾತಾಡ್ತಾ ಇರೋದು ನಾನು, ನಿಮ್ಮ ಮಮತಾ. ಎಸ್, ಈ ಹೊತ್ತಲ್ಲಿ ನೀವೇನಾದ್ರೂ ನನ್ನ ಪ್ರಶ್ನೆಗೆ ರೆಡ್ಡಿ ಇದ್ದರೆ ಐ ಎಂ ರೆಡಿ ಅಂತ ಹೇಳಿ ಮೆಸೇಜ್ ನ ನಮಗ್ ಕಳಿಸ್ಕೊಡಿ. ಬೇಗ ಬೇಗ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಬರಲಿ ಸಂದೇಶ. ನಮ್ಮ ಸಂದೇಶ ಪೆಟ್ಟಿಗೆ 9480901013, 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ. ಸೊ ನಾವು ಕೂಡ ನಿಮ್ಗೆ ಕಾಲ್ ಮಾಡೋದಕ್ಕೆ ಹಾಗೆ ಕರೆಕ್ಟ್ ಆಗಿ ಟ್ರೈ ಮಾಡ್ತೀವಿ. ಕೇಳ್ತಾನೇ ಇರಿ, ಜೊತೆಯಾಗಿರಿ ಕನ್ನಡ ಕಾಮನವಿಲ್ಲನ್ನ.

0: 5:06 ಕನ್ನಡ ಕಾಮನಬೆಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಂದು ಸಾರಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅಂದ ಹಾಗೆ ನನ್ನ ಮೊದಲನೆಯ ಪ್ರಶ್ನೆಗೆ ಈ ಹೊತ್ತಿನಲ್ಲಿ ನಾನು ನೆರಾತಿ ನೆರ ಉತ್ತರ ಕೊಡ್ತೀನಿ ಅಂತ ಹೇಳಿ ನನಗೆ ಸಂದೇಶ ಕಳಿಸಿಕೊಟ್ಟವರು ಹರ್ಷವರ್ಧನ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ನಗರ ಬೆಂಗಳೂರಿನಿಂದ. ನಮಸ್ಕಾರ ಸರ್.
1: ನಮಸ್ತೆ ಮೇಡಮ್,
0: ವೆಲ್ಕಮ್ ಟು ದ ಕಾರ್ಯಕ್ರಮ.
1: ಯೆಸ್ ಮ್ಯಾಮ್, ಥ್ಯಾಂಕ್ ಯು.
0: ಯೆಸ್, ಹೌದು ಸರ್, ಎಂ ವಿಶ್ವೇಶ್ವರಯ್ಯ ನಗರದಿಂದ ನೀವು ನನಗೆ ಸಂದೇಶ ಕಳಿಸ್ಕೊಟ್ಟಿದ್ದೀರಾ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ?
1: ಯೆಸ್ ಮ್ಯಾಮ್, ರೆಡಿ.
0: ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ?
1: ನಾನು ಜಿಯಾಲಜಿಸ್ಟ್ ಮೇಡಮ್, ಭೂವಿಜ್ಞಾನಿ.
0: ಓಹೋ, ದಟ್ಸ್ ಕೂಲ್. ಸೊ ವಿಶ್ವೇಶ್ವರಯ್ಯ ಅವರ ಹೆಸರಿರೋ ನಗರದಲ್ಲಿದ್ದೀರಾ, ಭೂವಿಜ್ಞಾನಿ ಅವರು ಕೂಡ ನೀವು. ಈಗ ನಾನು ನಿಮಗೆ ಇದೇ ರಿಲೇಟೆಡ್ ಆಗಿ ಒಂದು ಪ್ರಶ್ನೆನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಆಗ್ಬೋದಾ?
1: ಯೆಸ್ ಮ್ಯಾಮ್.
0: ಓಕೆ, ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಇವಾಗಿನ ಒಂದು ಕಾಂಕ್ರೀಟ್ ಕಟ್ಟಡಗಳಕ್ಕಿಂತ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋಗೋಣ, ಸರಿ ಸುಮಾರು 2000 ವರ್ಷಗಳಿಗಿಂತ ಹಿಂದೆ ಹೋಗೋಣ, ಆಗ್ಬೋದಾ? ಓಕೆ, ಒಂದು ಮಾತಿದೆ. ಪುರಾತನ ರೋಮನ್ಗಳು ಬಳಸ್ತಾ ಇದ್ದಂತಹ ಕಾಂಕ್ರೀಟ್ ಅಲ್ಲಿ ಅವು ತಮ್ಮನ್ನ ತಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ಕ್ರ್ಯಾಕ್ ಆದ್ರೆ ಅದನ್ನ ತಮ್ಮಷ್ಟಕ್ಕೆ ತಾವೇ ರಿಪೇರಿ ಆಗ್ತಾ ಇದ್ವಂತೆ. ಹೇಗಿರಬಹುದು ಇದು ನನ್ನ ಪ್ರಶ್ನೆ. ಆಪ್ಷನ್ಸ್ ಕೊಡಬೇಕೆ? ಓಕೆ, ಈಗ ನನ್ನ ಆಪ್ಷನ್ಸ್ ಕೊಡಕ್ ಮುಂಚೆ ನಿಮ್ಮನ್ನ ಕೇಳೋ ಮಾತು, ಆಗ್ತಿದ್ವು ಅಂತ ಅನ್ಸುತ್ತಾ ಇಲ್ಲ ಇಲ್ಲ ಚಾನ್ಸ್ ಇಲ್ಲ ಅಂತ ಅನ್ಸುತ್ತಾ?
1: ಆಗ್ತಿದ್ವು ಅಂತ ಅನ್ಸುತ್ತೆ.
0: ಅನ್ಸುತ್ತೆ, ಓಕೆ ಸರಿ. ಹಾಗಾದರೆ ಪ್ರಶ್ನೆಗೆ ನಾನು ಕೊಡ್ತಾ ಇರುವಂತಹ ಸುಳುಹುಗಳು ಹೀಗಿದೆ. ಪ್ರಾಚೀನ ರೋಮನ್ನರ ಕಾಂಕ್ರೀಟ್ನಲ್ಲಿ ಇವುಗಳು ಇರ್ತಿತ್ತು. ಆಪ್ಷನ್ ಎ ಚಿನ್ನ ಮತ್ತು ಮೆಗ್ನೀಷಿಯಂ, ಆಪ್ಷನ್ ಬಿ ಜ್ವಾಲಾಮುಖಿಯ ಬೂದಿ ಮತ್ತು ಸುಣ್ಣದ ಕಲ್ಲುಗಳು ಕಣಗಳು, ಆಪ್ಷನ್ ಸಿ ನಿಂಬೆ ಹಣ್ಣು ಮತ್ತು ಸೌತೆಕಾಯಿಯ ತುಣುಕುಗಳು, ಆಪ್ಷನ್ ಡಿ. ಬೇಕಾ ನಿಮ್ಗೆ ಆಪ್ಷನ್ ಡಿ?
1: ಏನು ಬೇಡ ಅನ್ಸುತ್ತೆ ಮೇಡಮ್.
0: ಯಾಕೆ
1: ಬಿ ಅನ್ಸುತ್ತೆ? ಜ್ವಾಲಾಮುಖಿಯ ಬೂದಿ ಮತ್ತೆ ಸುಣ್ಣದ ಕಲ್ಲು ಅಂತ ಅನ್ಸುತ್ತೆ.
0: ಅನ್ಸುತ್ತಾ? ಯಾಕೆ ಯಾಕೆ ಯಾಕೆ
1: ಅಂದ್ರೆ ನಮ್ ಜ್ವಾಲಾಮುಖಿಯ ಬೂದಿ ಅಂದ್ರೆ ಆಲ್ಮೋಸ್ಟ್ ಫೈನ್ ಇರುತ್ತೆ, ತುಂಬಾ ಫೈನ್ ಇರುತ್ತೆ, ಅದು ತುಂಬಾ ಹಾರ್ಡ್ ಆಗುತ್ತೆ, ಫಾಸ್ಟ್ ಆಗಿ ನೀರ್ ಬಿದ್ರೆ ಹಾರ್ಡ್ ಆಗುತ್ತೆ, ಪ್ಲಸ್ ಸುಣ್ಣದ ಕಲ್ಲು ಸುಣ್ಣ ನೀರಿಗೆ ರಿಯಾಕ್ಟ್ ಆಗಿ ಗಟ್ಟಿ ಆಗ್ಬಿಡುತ್ತೆ ಫಾಸ್ಟ್ ಆಗಿ.
0: ಓಕೆ, ಸೊ ಅಂದ್ರೆ ಅದು ತಮ್ಮಷ್ಟಕ್ಕೆ ತಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು ಅಕಸ್ಮಾತ್ ಬಿರುಕು ಬಿಟ್ರೆ ಈ ಒಂದು ಕಾರಣದಿಂದ ಅಂತ ನೀವು ಹೇಳ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಓಕೆ ಹರ್ಷವರ್ಧನ್ ಸರ್, ನಿಮ್ಮ ಉತ್ತರ ಯಾಕೋ ನನಗೆ ಸ್ವಲ್ಪ ಡೌಟ್ ಆಗ್ತದೆ. ಪರವಾಗಿಲ್ವಾ, ಲಾಕ್ ಮಾಡ್ಲಾ?
1: ಪರವಾಗಿಲ್ಲ ಮೇಡಮ್.
0: ಪರವಾಗಿಲ್ಲ, ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ ಎಂದ್ರೆ ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಕಂಗ್ರ್ಯಾಚುಲೇಷನ್ಸ್. ಯಸ್, ಆಕ್ಚುಲಿ ಏನ್ ಗೊತ್ತಾ ರೀಸನು, ಬಿರುಕು ಬಿದ್ದಂತಹ ಸಮಯದಲ್ಲಿ ಅಕಸ್ಮಾತ್ ನೀರೇನಾದ್ರೂ ಒಳಗಡೆ ನುಗ್ಗಿದ್ರೆ ಈ ಜ್ವಾಲಾಮುಖಿ ಬೂದಿ ಅದನ್ನ ನಾವು ಪೊಝಾನ ಅಂತ ಹೇಳಿ ಕರಿತೀವಿ, ಮತ್ತೆ ಈ ಲೈಮ್ ಕ್ಲಾಸ್ಟ್ಗಳು ಸುಣ್ಣದ ಕಣಗಳೇನಿದೆ ಇದರಿಂದಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪುಗೊಳ್ತಾ ಇತ್ತಂತೆ ಆಟೋಮೆಟಿಕ್ ಆಗಿ. ಸೊ CaCO3 ಅಂತ ಹೇಳಿ ಕರಿತೀವಿ ನಾವು ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ, ಹೌದಲ್ವಾ?
1: ಹೌದು ಮೇಡಮ್.
0: ಹಾಗಾಗಿ ಯಸ್, ಹಾಗಾಗಿ ಅವುಗಳು ಸಣ್ಣ ಬಿರುಕುಗಳನ್ನ ಮುಚ್ಚೋದಕ್ಕೆ ಸಹಾಯ ಮಾಡ್ತಿತ್ತು ಅನ್ನೋ ಮಾತಿದೆ. ನೈಸ್ ಸರ್, ನೈಸ್. ಹಾಗೆ ಕಂಡಿಡಿದ್ ಬಿಟ್ರಿ, ವಂಡರ್ಫುಲ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಯಸ್, ಹಾಗಾದ್ರೆ ಹರ್ಷವರ್ಧನ್ ಸರ್, ನಾನು ನೀವು ಮಾತಾಡುವಾಗ ನೀವು ನನಗೆ ಹೇಳಿದ್ರಿ ನಾನು ಕರೆಕ್ಟ್ ಆದ ಉತ್ತರ ಕೊಟ್ರೆ ನಲ್ಲೆ ನಲ್ಲೆ ಸಾಂಗ್ ಫ್ರಮ್ ಸಂಜು ವೆಡ್ಸ್ ಗೀತಾ ಪ್ಲೇ ಮಾಡ್ಬೇಕು ಅಂತ, ಹಾಡನ್ನ ಪ್ಲೇ ಮಾಡ್ತೀನಿ ನಾನು. ಸೊ ನೀವೇನ್ ಮಾಡ್ತಿರ್ತೀರಾ? ಸಾಂಗ್ ಕೇಳಿ ಜೊತೆಯಾಗಿ FM ರೇನ್ಬೋನ ಕೇಳ್ತಾನೆ ಇರಿ, ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಹರ್ಷವರ್ಧನ್ ಅವರು ಎಷ್ಟು ಸಖದಾಗಿ ಉತ್ತರವನ್ನ ಕೊಟ್ರು. ಈಗ ನಾನು ಅವ್ರಿಗೋಸ್ಕರ ನಲ್ಲೆ ನಲ್ಲೆ ಈ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಇವರ ಹಾಗೆ ನೀವು ಕೂಡ ನಮ್ಮ ಈ ಹೊತ್ತಿನ ಕ್ವಿಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರಿಯಾದ ಉತ್ತರವನ್ನ ಕೊಟ್ಟು ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಐ ಆಮ್ ರೆಡಿ ಅಂತ ಹೇಳಿ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಿಕೊಡಿ, ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ. 9480910013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹಾಡನ್ನ ಗೆದ್ದು ಕೇಳೋದ್ರಲ್ಲಿರೋ ಮಜಾನೇ ಬೇರೆ, ಏನ್ ಹೇಳ್ತೀರಾ? ಎಫ್ಎಂ ರೇನ್ಬೋನ ಕೇಳ್ತಾನೇ ಇರಿ, ಮೆಸೇಜ್ ನ ಮಾಡ್ತಾನೆ ಇರಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ.
2: ಇಂದು ನಶಾಮುಕ್ತ ಭಾರತ ಅಭಿಯಾನ ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 31ನೇ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧದ ದಿನವನ್ನು ಸಂಯುಕ್ತವಾಗಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮವು ಭಾರತದ ಮಾನ್ಯ ಉಪರಾಷ್ಟ್ರಪತಿ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕನ್ನಡದಲ್ಲೇ ಮಾತುಗಳನ್ನು ಆರಂಭಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 31ನೇ ಸಂಸ್ಥಾಪನಾ ದಿನದ ಶುಭಾಶಯಗಳನ್ನು ಆರಂಭದಲ್ಲಿ ಕೋರಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನುಡಿಗಳು ಇವು.
3: Over the years, Rajiv Gandhi University of Health Sciences has played a vital role in strengthening health education, research and public health services, contributing immensely to the well-being of the society. I am very proud that university of ours is making the maximum number of doctors to serve the society. It has played a transformative role in shaping generations of healthcare professionals who serve our nation with dedication. Today, Conclave addresses an issue that has crossed all barriers of geography, age, gender and socio-economic status. The challenge of substance abuse and

0: ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಸಿ ಭಗವಾನ್ ಸ್ವಾಗತ ಭಾಷಣ ಮಾಡಿದರು. ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಸೈಯದ್ ಅಬ್ದುಲ್ ನಜೀರ್ ಅವರು ದತ್ತಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಶ್ರೀ ಶರಣಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀ ಯುಟಿ ಖಾದರ್ ಅವರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಭಾಗವಹಿಸಿ ನಶಾಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ಕೈಗೊಂಡರು. ಜಾಗೃತಿ ಸಂದೇಶಗಳೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು.
1: ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ನಿರ್ಮಾಣ ಆಶಾ, ಸಹಕಾರ ಪೂರ್ಣಿಮಾ ಎನ್ ರಘುನಾಥ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿಬರಲಿದೆ ಸ್ಕಂದ ಚಿತ್ರದಿಂದ. ಹಾಡಿದ್ದಾರೆ ಶ್ರೀಕೃಷ್ಣ ಹಾಗೂ ಪಾವನಿವಾಸ. ಸಾಹಿತ್ಯ ವರದರಾಜ್ ಚಿಕ್ಕಬಳ್ಳಾಪುರ. ಸಂಗೀತ ತಮನ್ ಎಸ್ಎಸ್.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಹೆಜ್ಜಾರು ಚಿತ್ರದಿಂದ ಮೂಡಿಬರಲಿದೆ ಶ್ವೇತಾ ಪ್ರಭು ಅವರ ಗಾಯನದಲ್ಲಿ ಸಾಹಿತ್ಯ ಹರ್ಷಪ್ರಿಯ ಸಂಗೀತ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಅಪಾಯವಿದೆ ಎಚ್ಚರಿಕೆ ಚಿತ್ರದಿಂದ ಹಾಡಿದ್ದಾರೆ ವಿಜಯ ಪ್ರಕಾಶ್. ಅಭಿಜಿತ್ ತೀರ್ಥಹಳ್ಳಿಯವರ ಸಾಹಿತ್ಯಕ್ಕೆ ಸುನಾದ್ ಗೌತಮ್ ಅವರ ಸಂಗೀತ ನಿರ್ದೇಶನವಿದೆ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:05. ಈಗ ಕೆಲವು ಪ್ರಕಟಣೆಗಳು.
1: ಜೀವನ ಬೇವು ಬೆಲ್ಲ ಬಲ್ಲಾಟಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಲಂಡನ್ನಿನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:51-7:34, 7:45-8:00, 9:15 ಆಟದ ಕೊನೆಯವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕೃಷಿ ರಂಗ, ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ ಮತ್ತು ರಾಜಲಕ್ಷ್ಮೀ ಜಿ. ನಂತರ ಜನಪದ ಸಂಗೀತದಲ್ಲಿ ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಕನ್ನಡ ಭಾಷಣ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ಇಂದು ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆಯ ಮನದ ಮಾತು ಮರುಪ್ರಸಾರವಾಗಲಿದೆ. ನಂತರ ದೇಶಭಕ್ತಿ ಗೀತೆಗಳು. 9:15 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಆಟದ ಕೊನೆಯವರೆಗೂ ಪ್ರಸಾರವಾಗಲಿದೆ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಭಾವಗೀತೆಗಳು ಅಂಕಿತಾ ಅಮರ್ ಅವರಿಂದ. 9:30 ವಿಜ್ಞಾನ ಸಂಚಿಕೆ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ ದೆಹಲಿ ಕೇಂದ್ರದ ಕೊಡುಗೆ. ವಿದ್ವಾನ್ ಎಸ್ ಕಲ್ಯಾಣರಾಮ ಅವರಿಂದ ಮೃದಂಗಂ ವಿಜಯವಾಡ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರಿಂದ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ವಿನಯ್ ಕುಮಾರ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35

ಚಿತ್ರಗೀತೆಗಳು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ, ಪರಿಸರ ರಕ್ಷಣೆ ಮತ್ತು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಫಸಲ್ ಬೀಮಾ ಯೋಜನೆ ಕುರಿತು ಮಾಹಿತಿ, ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದಾಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15 ಭಾವಗೀತೆಗಳು ಆರ್ವಿ ಉಮಾದೇವಿ ಅವರಿಂದ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಪಿ ರಮಾನುಜಂ ಅವರಿಂದ ಕೊಳಲು ವಾದನ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಜಿ ಲೋಕಪ್ರಿಯ, ಘಟಂ ಎಸ್ ಉತ್ತಮ್. 10:00 ವನಿತಾ ವಿಹಾರ, ಉದ್ಯಮ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆ. ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
2: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೃತ್ತಿ ರಂಗಭೂಮಿಯ ವಿಶಿಷ್ಟ ಕಲಾವಿದರು, ಏಣಗಿಯನ್ನು ಎಲ್ಲರಿಗೂ ಪರಿಚಯಿಸಿದವರು ಬಾಳಪ್ಪನವರು. ಬಯಲಾಟ ದೊಡ್ಡಾಟ ನಾಟಕಗಳ ಒಲವು ಬಾಲ್ಯದಿಂದ, ಸ್ತ್ರೀ ಪಾತ್ರಗಳಲ್ಲಿ ಸ್ತ್ರೀಯರೇ ನಾಚುವ ಹಾಗೆ ಅವರು ಮಿಂಚುತ್ತಿದ್ದರು. ಪಾದುಕ ಪಟ್ಟಾಭಿಷೇಕ ನಾಟಕವನ್ನ ಇಂದಿಗೂ ಹಿರಿಯರು ನೆನೆಸಿಕೊಳ್ತಾರೆ. ಹಿರಿಯ ರಂಗಕರ್ಮಿ ಏಣಗಿ ಬಾಳಪ್ಪ ಅವರ ಬದುಕಿನ ನೆನಪು.
4: ಸಾಲಿಗೆ ಕನ್ನಡ ಮೂರನೇ ಎತ್ತಾರೆ ಮೊದಲ ಅಂದ್ರೆ ಮೊದಲ ಊರನ್ನವರೆಲ್ಲ ಪ್ರಮುಖರೆಲ್ಲ ಕೂಡಿ ಆಟ ಮಾಡ್ತಿದ್ರು. ಆಟ ಮಾಡುವಾಗ ನನಗೊಂದು ಸಣ್ಣ ಪಾತ್ರ ಸಿಕ್ಕಿತ್ತು,
5: ದೊಡ್ಡಾಟ.
4: ಅದಾದ್ಮೇಲೆ ಸ್ವಲ್ಪ ಅವರು ಬದಲಾವಣೆ ಆದರು, ಆಟ ಬಿಟ್ಟು ನಾಟಕ ಮಾಡ್ಲಿಕ್ಕೆ ಹಚ್ಚರು. ನಾಟಕದಾಗ ನನಗೆ ಪಾರ್ಟ್ ಕೊಟ್ಟರು. ಈ ಪಾದಕ ಪಟ್ಟ ವಿಷಕ್ಕಂತ ಗರುಡರ ನಾಟಕ ಗೊತ್ತದಲ್ಲ, ಅದರೊಳಗೆ ನನಗೆ ಭರತನ ಪಾತ್ರ ಸಿಕ್ತು. ಆ ಭರತನ ಪಾತ್ರ ನಾನು ಮಾಡಿದ್ಮೇಲೆ ಆ ಪಾತ್ರ ಯಶಸ್ವಿ ಆಯ್ತು ಅಂಥೇಳಿ ಹಳ್ಳಿಯೊಳಗೆ ಆಡಿದಾಗ ದೊಡ್ಡ ಊರಿನ ಜನನೂ ಬಂದಿದ್ದರು ಅದನ್ನು ನೋಡ್ಲಿಕ್ಕೆ ಅಂಥೇಳಿ. ಆ ದೊಡ್ಡ ಊರಿಗೆ ಒಂದು ಕಂಪ್ನಿ, ದೊಡ್ಡ ಕಂಪ್ನಿ ಬಂದಿತ್ತು. ಆಗ ಕಂಪ್ನಿಯಲ್ಲಿ ಆ ಭರತನ ಪಾತ್ರ ಮಾಡೋರೊಬ್ಬರು ಹೋದರು ಅಂತ ಅಂದಾಗ ಅವ್ರಿಗೆ ಯಾರೋ ಹೇಳಿದ್ರೆ ದೊಡ್ಡವರವರು, ಇಲ್ಲಿ ಏಣಿಗೆ ಒಳಗೆ ಒಬ್ಬ ಹುಡುಗ ಇದ್ದಾನೆ, ಆಗ ಭರತನ ಪಾತ್ರ ಮಾಡ್ಯಾನ ನೀವು ಅವ್ನು ಕರ್ಕೊಡ್ಬಾರ್ರಿ ಅಂತ ಶಿವಲಿಂಗ ಸ್ವಾಮಿಗಳು ನನ್ನ ಕರ್ಕೊಂಡು ಹೋದ್ರು. ಅದಕ್ಕಾಗಿ ಅಲ್ಲಿ ನಾವು ಭರತನ ಪಾತ್ರ ಮಾಡಿದೆ ಅಂತ ಅವ್ರ ಮುಂದೆ ಅವರೇ ತಮ್ಮದಾದ ಒಂದು ಕಂಪ್ನಿ ಮಾಡಿದ್ರು ಅಂತೇಳಿ ಅಲ್ಲಿ ನಾನು ಮತ್ತೆ ಕರ್ಕೊಂಡು ಹೋದ್ರು. ಅವರು ಶಿವಲಿಂಗ ಸ್ವಾಮಿಗಳ ಕಂಪ್ನಿಯಲ್ಲಿನ ನಾನು ಸ್ತ್ರೀ ಪಾತ್ರ ಅಂತ ಮಾಡಿದೆ. ಬಾಲಪಾತ್ರದೆಲ್ಲ ಮುಗಿದ ಮೇಲೆ ಒಂದು ವಯಸ್ಸಿಂದ ಸ್ವಲ್ಪ ಇದಾದಾಗ ಸ್ತ್ರೀ ಪಾತ್ರಕ್ಕೆ ಬೇಕು ಅಂತ ಅನ್ನೋದಾತು. ಪ್ರೌಢ ಪಾತ್ರ ಅಂದ್ರೆ ಸ್ತ್ರೀ ಪಾತ್ರನ ನಾನು ಮಾಡಿದ್ದು, ನಾನು ಸ್ತ್ರೀ ಪಾತ್ರಕ್ಕೆ ಅವರೇ ಉಪಯೋಗ ಮಾಡಿಕೊಂಡ್ರು ಶಿವಲಿಂಗ ಸ್ವಾಮಿಗಳು. ಹೇಮರೆಡ್ಡಿ ಮಲ್ಲಮ್ಮ ಅಂತ ನಾಟಕ ಇವತ್ತಿಗೂ ಆಡ್ತಾರೆ ನೋಡ್ರಿ ಅದನ್ನ. ಶ್ರೀಕಂಠ ಶಾಸ್ತ್ರಿ ನಲ್ವಡಿ ಅವರು ಅಂತ ಬರೆದ ನಾಟಕ ಅದು. ಆ ನಾಟಕ ಸಂಗೀತನೇ ಹೆಚ್ಚಾಗಿ ಮತ್ತು ನನಗೆ ಸಂಗೀತನೇ ಬರುವುದರಿಂದ ಆ ಪಾತ್ರ ಸ್ವಲ್ಪ ನನಗೆ ಹೆಚ್ಚು ಇದನ್ನು ಕೊಟ್ಟಿತ್ತು. ನನಗೆ ಸ್ವತಃ ಪಾತ್ರ ಅಭಿನಯಿಸೋದಕ್ಕೂ ಒಂದು ಸಂತೋಷ ಅನ್ನಿಸ್ತಿತ್ತು, ಜನರಿಗೂ ಮೆಚ್ಚುಗೆ ಆಯ್ತು. ಕಾರಣ ಅಂದ್ರೆ ಅದಕ್ಕೆ ಸಹಜವಾಗಿ ಭಕ್ತಿನೂ, ಭಕ್ತರ ಸ್ವಲ್ಪ ಪ್ರಧಾನವಾದ ನಾಟಕ ಅದು ಆ ಪಾತ್ರ, ಮತ್ತು ಭಕ್ತಿ ಪ್ರದೇಶದ ಹಾಡುಗಳನ್ನು ಅದರಲ್ಲಿ ಹೆಚ್ಚಾಗಿರುವುದರಿಂದ ನನಗೂ ಸ್ವಲ್ಪ ಸಂತೋಷ ಅನ್ನಿಸ್ತಿತ್ತು. ಆ ಹಾಡು ಹಾಡೋದಕ್ಕೆ ಸಂಗೀತ ಮತ್ತು ಸಾಹಿತ್ಯ ಎರಡೂ ಬಹಳಷ್ಟು ಜೋಡಣೆ ಆಗಿದ್ದಾವೆ ಆ ನಾಟಕದಾಗ. ನೀವು ಕೇಳಿರಬೇಕು, ಮಲ್ಲಿಕಾರ್ಜುನ ಮನಸೂರರು ಅದಕ್ಕೆ ಸಂಗೀತ ಕೊಟ್ಟಿದ್ರು, ಶ್ರೀಕಂಠ ಶಾಸ್ತ್ರಿ ನಲ್ವಡಿ ಅವರು ಪದ್ಯ ರಚನೆ ಮಾಡಿದರು. ಹೀಗಾಗಿ ಅವೆರಡೂ ಬಹಳಷ್ಟು ಹೊಂದಿಕೊಂಡು ಬಂದವು ಅಂತೇಳಿ ಹಾಡುವವರಿಗೂ ಅಷ್ಟೇ ಕೇಳುವವರಿಗೂ ಸಂತೋಷ ಅನ್ನಿಸ್ತಿತ್ತು. ಅಲ್ಲಮ್ಮನ ಪಾತ್ರ ನಾನು ಮಾಡ್ತಿದ್ದೆ. 1934 ಇನ್ನೊಬ್ಬರು ಸುಡಿ ಹುಚ್ಚಪ್ಪನವರು ಅಂತಿದ್ದರು, ಅವ್ರ ಜೊತೆಗೆ ನಾನು 1934 ಮಾಡಿದೆ. ಆಮೇಲೆ ಕೆಲವು ದಿವಸದ ಮೇಲೆ ಅವರ ನನ್ನ ಸ್ವಲ್ಪ ಮತಭೇದ ಬಂತು. 36 ನಾನು ಸ್ವಂತ ಮಾಡಿದೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಏಣಗಿ ಬಾಳಪ್ಪ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಇದುವರೆಗೆ ಕನ್ನಡ ರತ್ನ ಭಂಡಾರ ಕೇಳಿದಿರಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
4: ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತ್ಯಪಾದಯತ್ ಯತ್ ಸ್ವದೇಶೀ ರಕ್ಷೋತ್ಪಾದನೆ ಸವಿಶೇಷಂ ಬಲಂ ವಿಧಾಯ ಭಾರತಂ ಸಮುದ್ರತಃ ಆಕಾಶ ಪರ್ಯಂತಂ ಉತ್ತರೋತ್ತರಂ ಸುರಕ್ಷಿತಂ ಆತ್ಮನಿರ್ಭರಂ ಚ ಭವತಿ. ಆಕಾಶವಾಣ್ಯಾ ಮನ್ ಕಿ ಬಾತ್ ಕಾರ್ಯಕ್ರಮೆ ಪ್ರಧಾನಮಂತ್ರಿಣಾ ಮೋದಿನಾ ದೇಶಸ್ಯ ನಾಗರಿಕಾಣಾಂ ಪ್ರತಿ ಕಾರ್ತಜ್ಞ ಭಾವಂ ಜ್ಞಾಪಿತಂ. ಯತೋ ಹಿ ಜನೈಃ ಸ್ವರ್ಣ ಕ್ರಯಣಂ ವಿದೇಶ ಯಾತ್ರಾ ಚ ಕಿಂಚಿತ್ ಕಾಲಂ ಯಾವತ್ ಸ್ಥಗಿತಾ. ಸೆಷಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಆಯೋಜಿತಾಯಾಃ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಯಾಃ ಅನಂತರಂ ಭಾರತ ಸೆಷಲ್ಸ್ ದೇಶಯೋರ್ ಮಧ್ಯೆ ಸ್ವಾಸ್ಥ್ಯಂ ವಿತ್ತಂ ಸಮೇತ್ಯ ಅಂತರಿಕ್ಷಾದಿ ವಿವಿಧ ವಿಷಯೇಷು ಮಹತ್ವಪೂರ್ಣ ಸಹಮತಿ ಪತ್ರೇಷು ಹಸ್ತಾಕ್ಷರಾಣಿ ಅಭವನ್. ಪ್ರಶಾಸನೇನ ಭಾರತೀಯ ನಾಗರಿಕಾಃ ಸಂಚೇತಿತಾಃ ಯತ್ತೆ ಸರ್ವೇಷಾಂ ಆವಶ್ಯಕಾನಾಂ ಯಾತ್ರಾ ಪತ್ರಾಣಾಂ ಪೂರ್ತಿಕಯಾ ವಿನಾ ಕೈಲಾಶ ಮಾನಸರೋವರ ಯಾತ್ರಾಂ ನ ಆರಭೇರನ್. ಪಶ್ಚಿಮೇಷ್ಯಾ ದೇಶೆ ಸುರಕ್ಷಾ ಸ್ಥಿತಿಃ ತೀವ್ರಗತ್ಯಾ ಅಪಕ್ಷೀಯತೆ ಯತ್ರ ಸಂಯುಕ್ತ ರಾಜ್ಯ ಅಮೇರಿಕಾ ಇರಾನಃ ಉಭಾವಪಿ ಪರಸ್ಪರಂ ನೂತನಾನಿ ಸೈನ್ಯ ಆಕ್ರಮಣಾನಿ ಅಕುರುತಾಂ. ಅಪಿ ಚ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಭಾರತೀಯ ಮಹಿಳಾ ದಲಂ ಅದ್ಯ ಲಂಡನ್ ನಗರೆ ಆಸ್ಟ್ರೇಲಿಯಾ ದಲೇನ ಸಹ ಸ್ಪರ್ಧಿಸಿಷ್ಟ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸವಿಶೇಷಂ ಪ್ರತ್ಯಪಾದಯತ್ ಯತ್ ಭಾರತೇನ ಜೂನ್ ಮಾಸೆ ವೈಮಾನಿಕೀ ಕ್ಷೇತ್ರೆ ಏಕಾ ಮಹತೀ ಸಫಲತಾ ಅರ್ಜಿತಾ ಯತ್ರ ಸ್ವದೇಶ ನಿರ್ಮಿತಸ್ಯ ಮೇಕ್ ಇನ್ ಇಂಡಿಯಾ ಸಿ 295 ಸೈನ್ಯ ಪರಿವಹನ ವಿಮಾನಸ್ಯ ಪ್ರಥಮಂ ಪರೀಕ್ಷಣ ಉಡ್ಡಯನಂ ಸಫಲತಾಪೂರ್ವಕಂ ಸುಸಂಪನ್ನಂ. ಆಕಾಶವಾಣ್ಯಾಃ ಮನ್ ಕಿ ಬಾತ್ ಕಾರ್ಯಕ್ರಮೆ ಜನಾನ್ ಸಂಬೋಧಯನ್ ಪ್ರಧಾನಮಂತ್ರಿಣಾ ಇಯಂ ಸೂಚನಾ ಪ್ರಖ್ಯಾಪಿತಾ ಯತ್ ಸಂಪ್ರತಿ ಏತಾದೃಶಾನಿ ಚತ್ವಾರಿಂಶತ್ ವಿಮಾನಾನಿ ಭಾರತ ದೇಶೆ ಏವ ವಿನಿರ್ಮೀಯಂತೆ.
1: ಜೂನ್ ಕೆ ಮಹಿನೆ ಮೇ ಹಿ

0: ಸಂಪರ್ಕಯೋ ವರ್ತದೆ. ಪ್ರಧಾನಮಂತ್ರಿ ಮೋದಿ ಅವದತ್ ಯತ್ ದ್ವಯೋರ ದೇಶಯೋರ ದೂರತ್ವಂ ನ್ಯೂನೀಕರ್ತುಂ ಡಿಜಿಟಲ್ ಪ್ರೌದ್ಯೋಗಿಕೀ ಪ್ರಭಾವಪೂರ್ಣ ಮಾಧ್ಯಮಂ ವರ್ತತೆ. ತೇನ ಏತದರ್ಥಂ ಪ್ರಸನ್ನತಾ ಪ್ರದರ್ಶಿತಾ ಯತ್ ಅದ್ಯ ಸೆಷಲ್ಸ್ ದೇಶೆ ಭಾರತಸ್ಯ UPI ತಂತ್ರಸ್ಯ ಪ್ರವರ್ತನಾಯ ಏಕಸ್ಮಿನ್ ಸಹಮತಿ ಪತ್ರೆ ಹಸ್ತಾಕ್ಷರಂ ಕ್ರಿಯಮಾಣಮಸ್ತಿ. ವಿದೇಶ ಮಂತ್ರಾಲಯೇನ ಭಾರತೀಯ ನಾಗರಿಕಾಃ ಪರಾಮೃಷ್ಟಾಃ ಯತ್ ಸಂಪೂರ್ಣ ಯಾತ್ರಾಯಾಃ ಕೃತೆ ಅವಶ್ಯಕಾನಿ ಸರ್ವಾಣಿ ಯಾತ್ರಾ ಪತ್ರಾಣಿ ವಿನಾ ಕೈಲಾಶ ಮಾನ ಸರೋವರ ಯಾತ್ರಾ ನ ಕ್ರಿಯಂತಾಂ. ಕೇಚನ ಭಾರತೀಯ ತೀರ್ಥಯಾತ್ರಿಣಃ ನೇಪಾಳೆ ಅವೃದ್ಧಾಃ ಅಭವನ್, ಸಹೈವ ಸಹಾಯಾರ್ಥಂ ಪ್ರಾರ್ಥಿತವಂತಃ. ಏತಾಂ ಘಟನಾಂ ಉದ್ದಿಶ್ಯ ವಿದೇಶ ಮಂತ್ರಾಲಯೇನ ಏಷಃ ಪರಾಮರ್ಶಃ ಪ್ರಖ್ಯಾಪಿತಃ. ಪಶ್ಚಿಮೇಷ್ಯಾ ಕ್ಷೇತ್ರೆ ಸುರಕ್ಷಾ ಸ್ಥಿತಿಃ ಪುನರಪಿ ಗಭೀರಾ ಜಾತಾ. ಅಮೆರಿಕಾ ಇರಾನ್ ದೇಶಯೋರ ಮಧ್ಯೆ ವಿದ್ಯಮಾನಃ ಯುದ್ಧ ವಿರಾಮಃ ಖಂಡಿತಃ. ಗತ ಕತಿಪಯ ಹೋರಾಸು ಚ ಉಭಯ ಪಕ್ಷಾಭ್ಯಾಂ ಪರಸ್ಪರಂ ನೂತನಾನಿ ಸೈನ್ಯಾಕ್ರಮಣಾನಿ ಕೃತಾನಿ. ತೆಹರಾನೇನ ವಾಣಿಜ್ಯ ತೈಲ ವಾಹಕ ಪೋತಸ್ಯ ಉಪರಿ ಡ್ರೋಣಾಕ್ರಮಣಂ ವಿಹಿತಮಿತಿ ಆರೋಪಂ ವಿಧಾಯ ಅಮೆರಿಕಯಾ ಹೋರ್ಮುಜ್ ಜಲಸಂಧೇ ಸಮೀಪೆ ಸ್ಥಿತು ದಶಸು ಇರಾನಿ ಸೈನ್ಯ ಸ್ಥಾನಕು ವಾಯು ಪ್ರಹಾರಾ ಕೃತ. ಅದ್ಯ ಮಹಿಳಾ ವಿಂಶತಿ ಪ್ರತಿವಿಂಶತಿ ವಿಶ್ವಕಪ್ ಕ್ರಿಕೆಟ್ ಸ್ಪರ್ಧಾ ಸಮೂಹ ಎ ಇತ್ಯಸ್ಯ ಚರಮ ಸ್ಪರ್ಧಾ ಭಾರತ ಆಸ್ಟ್ರೇಲಿಯಾ ದಲೇನ ಸಹ ಸ್ಪರ್ಧಿಷ್ಟ. ಎಷಾ ಸ್ಪರ್ಧಾ ಲಂಡನ್ ನಗರಸ್ಯ ಲಾಂಡ್ಸ್ ಕ್ರಿಕೆಟ್ ಕ್ರೀಡಾಂಗಣೆ ಭವಿಷ್ಯತಿ. ಸ್ಪರ್ಧಾ ಭಾರತೀಯ ಸಮಯಾನುಗುಣಂ ಸಾಯಂ ಸಾರ್ಧ ಸಪ್ತವಾದನೆ ಆರಭ್ಯತೆ. ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನು ಭೂವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸದಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹುತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ

0: ಊಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನು ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನು ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಣಿಕಂಠ ಎಂಬ 31 ವರ್ಷದ ವ್ಯಕ್ತಿ 11/5/2026 ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ ಸುಮಾರು 5.8 ಅಡಿ ಎತ್ತರ, ದಪ್ಪನೆಯ ಮೈಕಟ್ಟು, ಕಪ್ಪು ಮೈಬಣ್ಣ, ಕೋಲು ಮುಖ ಮತ್ತು ಕಪ್ಪು ಕೂದಲು ಹೊಂದಿರುತ್ತಾರೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಭಾಷೆ ಮಾತನಾಡುತ್ತಾರೆ. ಈ ಮೇಲ್ಕಂಡ ಚಹರೆಯುಳ್ಳ ವ್ಯಕ್ತಿ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ.
3: ಬೆಟ್ಟ ಗುಡ್ಡ,
4: ಕೆರೆ ಕುಂಟೆ,
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋ ಬಿದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬನ್ನಿ.

0: ರೀ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಕನ್ನಡದ ಅಕ್ಷರ ಮಾಲೆ,
6: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
7: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
6: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
7: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
6: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲ ಗುಟ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, ಮೂರು ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಮಾದಕ ಪದಾರ್ಥಗಳನ್ನು ಬೆರಕೆ ಮಾಡಿದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಟ್ಕಾ ಮಾರಾಟವನ್ನು ನಿಷೇಧ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಪಾನ್ ಮಸಾಲ ಗುಟ್ಕಾ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಟ್ಕಾ ಪದಾರ್ಥಗಳ ಮಾರಾಟವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿ. ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾದಕ ವ್ಯಸನ ತಡೆಯುವಿಕೆ ದೊಡ್ಡ ಸವಾಲಾಗಿದ್ದು ಎಲ್ಲರೂ ಒಂದಾಗಿ ಸೇರಿ ಯುವಜನರು ಈ ವ್ಯಸನದ ಸುಳಿಗೆ ಸಿಲುಕದಂತೆ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
1: 5 ವರ್ಷ ಒಳಗಡೆ ಇರುವಂಥ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವಿಕಲತೆ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯಕರವಾದಂಥ ಕರ್ನಾಟಕ, ಆರೋಗ್ಯಕರವಾದಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ NGOಸು, ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ.
0: ಹೆಬ್ಬಾಳ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವುದು ಹಾಗೂ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2.5 ಕಿಲೋಮೀಟರ್ ಉದ್ದದ ಕಟ್ ಅಂಡ್ ಕವರ್ ಟನಲ್ ಇದಾಗಿದ್ದು ಇದು ಟೋಲ್ ಮುಕ್ತವಾಗಿರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಈ ಯೋಜನೆಗೆ ಹಣ ಭರಿಸಲಿದೆ. ಮುಂದಿನ 50 ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪು ರಾಜ್ಯದ ಪರವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೂಚಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರತಿ ವರ್ಷದಂತೆ ಈ ವರ್ಷವೂ June 28 ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಮೊದಲ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ರಾಜ್ಯದ ಎಲ್ಲ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ, ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು ಪ್ರದೇಶಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ನಡೆದ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಲಿಯೋ ಹಾಕಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಮುಕ್ತ ಭಾರತ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಡಳಿತ ಪೋಲಿಯೋ ಮುಕ್ತ ಯೋಜನೆಗೆ ನೆರವಾಗಿದೆ ಎಂದು ಹೇಳಿದರು. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೇಯರ್ ಪಿ ಗಾದೆಪ್ಪ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಮಕ್ಕಳಿಗಾಗಿ ಅಂಗವಿಕಲತೆ ಬಾರದಿರಲು ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ದೇಶದಲ್ಲಿ ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ರೋಗವಾಗಿದ್ದು, ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು, 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗದಗ ನಗರದ ಎಂಸಿಎಚ್ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ಕಾಯಿಲೆಯಾಗಿದ್ದು, ಅದರ ವಿರುದ್ದ ಪರಿಣಾಮಕಾರಿ ರಕ್ಷಣೆಯೇ ಪೋಲಿಯೋ ಲಸಿಕೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲ್ಲೂರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪಾರ್ಕಿಂಗ್, ವಸತಿ, ದರ್ಶನ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ನೀಡುವ ನಿಟ್ಟನಲ್ಲಿ ಸಮಗ್ರ ಯೋಜನೆ ತಯಾರಿಸಲಾಗಿದೆ ಎಂದರು. ಹಿರಿಯ ಪತ್ರಕರ್ತ ಮತ್ತು ಕನ್ನಡ ಚಲನಚಿತ್ರ ನಿರ್ದೇಶಕ ಎನ್ಎಸ್ ಶಂಕರ್ ಬೆಂಗಳೂರಿನಲ್ಲಿಂದು ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು

ಗೆ ಅವರು ಪಾತ್ರರಾಗಿದ್ದರು. ಲೇಖನಿಯ ಮೂಲಕ ಸಮಾಜದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಿದ್ದ ಕ್ರಿಯಾಶೀಲ ವ್ಯಕ್ತಿ ಎನ್ಎಸ್ ಶಂಕರ್ ಅವರ ನಿಧನದ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಪತ್ರಕರ್ತರಾಗಿ, ಸಿನಿಮಾ ನಿರ್ದೇಶಕರಾಗಿ, ಜನಪ್ರಿಯ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದ ಅವರು ಕನ್ನಡ ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ಹಲವು ಪ್ರಶಂಸನೀಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಅಗಲಿಕೆ ಮಾಧ್ಯಮ ಕ್ಷೇತ್ರ ಹಾಗೂ ಸಾಹಿತ್ಯ ವಲಯಕ್ಕೆ ತುಂಬಲಾರದ ನಷ್ಟ ಎಂದರು. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ, ಅವರ ಕುಟುಂಬಸ್ಥರಿಗೆ ಹಾಗೂ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕರುಣಿಸಲಿ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಮತ್ತು ಹಾರೋಹಳ್ಳಿ ತಾಲೂಕಿನಲ್ಲಿ ಹೊಸದಾಗಿ ಪುನರ್ ರಚನೆಯಾದ ಒಟ್ಟು 8 ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆಯಾಗಬೇಕಾದ ಪ್ರಾದೇಶಿಕ ಚುನಾವಣಾ ಕ್ಷೇತ್ರ ವ್ಯಾಪ್ತಿಗೆ ಸದಸ್ಯರ ಸಂಖ್ಯೆ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಈ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಕ್ಷೇಪಣೆ ಮತ್ತು ಅಹವಾಲುಗಳನ್ನು ಸಲ್ಲಿಸಿರುವವರು ಜುಲೈ 4 ನಡೆಯಲಿರುವ ಸಭೆಯಲ್ಲಿ ಹಾಜರಾಗುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮಲು ಪದಾರ್ಥ ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲಾ ಗುಟ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, 3 ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದುಗಿರ್ತಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 6:51 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಲಂಡನ್ನಿನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. 6:51 7:34 7:35 9:15 ಆಟದ ಕೊನೆಯವರೆಗೆ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ಅಲ್ಲಿ 6:51 ಕೃಷಿ ರಂಗ, ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾ. ಅಮೋಘವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಕೇಳುವಿರಿ.

0: ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ತರಕಾರಿ ಬೆಳೆಗಳಲ್ಲಿ ವಿವಿಧ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಮತ್ತು ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘವರ್ಷ ಚಿತ್ತರಿಗೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ಆಕಾಶವಾಣಿ ಬೆಂಗಳೂರಿಗೆ ಧನ್ಯವಾದಗಳು.
1: ಅದೇ ರೀತಿ ನಮ್ಮ ಜೊತೆಗೆ ಸಹೋದ್ಯೋಗಿ ರಾಜಲಕ್ಷ್ಮಿ ಅವರು ಇದ್ದಾರೆ.
3: ನಮಸ್ಕಾರ ಸರ್.
1: ಡಾಕ್ಟರ್ ಅಮೋಘವರೇ, ಇವತ್ತು ನಮ್ಮ ರೈತರಿಗೆ ತರಕಾರಿ ಬೆಳೆಗಳಲ್ಲಿ ಅನೇಕ ರೋಗಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಅನೇಕ ರೋಗಗಳ ನಿರ್ವಹಣೆ ಕೂಡ ನಮ್ಮ ರೈತರ ಒಂದು ಕಾಳಜಿ ಆಗಿದೆ. ಈ ಎಲ್ಲ ರೋಗಗಳನ್ನ ನಿರ್ವಹಿಸುವುದು ಕಠಿಣ ಸಮಸ್ಯೆ ಆಗಿದೆ. ಹಾಗಾಗಿ ಒಂದೊಂದು ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಳ್ಬೇಕು. ವಿವಿಧ ಬೆಳೆಗಳಲ್ಲಿ ಯಾವ್ಯಾವ ರೀತಿ ಕಂಡು ಬರ್ತದೆ, ಒಂದೊಂದು ಬೆಳೆಗೆ ಸಂಬಂಧಪಟ್ಟಾಗಿ ನಾವು ಮಾಹಿತಿಯನ್ನ ಮಾಡಿಕೊಳ್ಬೇಕು.
2: ಸರ್, ಈಗ ತರಕಾರಿ ಬೆಳೆಗಳಲ್ಲಿ ಈ ಒಂದು ರೋಗಗಳು ಜಾಸ್ತಿ ಬಾಧೆ ಕಂಡು ಬರುತ್ತೆ. ಯಾಕಂತ ನೋಡೋದಾದ್ರೆ ಇದರಲ್ಲಿ ಹೆಚ್ಚು ತೇವಾಂಶ ಹೊಂದಿರ್ತವೆ. ಯಾಕಂದ್ರೆ ಇವು ಹೆಚ್ಚು ನೀರು ಕೊಡಬೇಕಾಗತ್ತೆ ಈ ಬೆಳೆಗಳಿಗೆ. ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ, ದುಂಡಾನು ಮತ್ತು ವೈರಾಣು ರೋಗಗಳು ಹೆಚ್ಚು ಕಾಣಿಸಿಕ್ತವೆ. ಸರಿಯಾದ ಸಮಯದಲ್ಲಿ ಈ ಒಂದು ರೋಗಗಳ ನಿಯಂತ್ರಣ ಮಾಡದಿದ್ರೆ 30-80% ವರೆಗೂ ಇಳುವರಿ ನಷ್ಟವಾಗಬಹುದು. ಆದ್ರಿಂದ ಸಮಗ್ರ ರೋಗ ನಿರ್ವಹಣೆ ಅತ್ಯಂತ ಮುಖ್ಯವಾಗಿ ಇದರಲ್ಲಿ ಕಾಣಿಸಿಕತ್ತೆ. ಮೊದಲನೇದಾಗಿ ನಾವು ಈಗ ಬೆಳೆಗಳಲ್ಲಿ ನೋಡೋದಾದ್ರೆ ಟೊಮ್ಯಾಟೊ ಒಂದು ಅತ್ಯಂತ ಮುಖ್ಯವಾದ ಬೆಳೆ ಆಗಿದೆ. ಟೊಮ್ಯಾಟೊ ಬೆಳೆಗಳಲ್ಲಿ ನೋಡೋದಾದ್ರೆ ನಮಗೆ ಅಲ್ಟರ್ನೇರಿಯಾ ಬ್ಲೈಟ್ ಅಂತೀವಿ, ಅಥವಾ ಎಲೆ ಚುಕ್ಕೆ ರೋಗ ಅಂತೀವಿ, ಮೊದಲ ಅಂಗಮಾರಿ ರೋಗ ಅಂತೀವಿ. ಅದ್ರ ಜೊತೆ ಕೊನೆ ಅಂಗಮಾರಿ ರೋಗ ಅಂತ ಇದು ಲೇಟಾಗಿ ಬರುತ್ತೆ ಸ್ವಲ್ಪ, ಅದಕ್ಕೆ ಹಂಗೆ ಅದಕ್ಕೆ ಲೇಟ್ ಬ್ಲೈಟ್ ಅಂತ ಅಂತಾರೆ. ಆಮೇಲೆ ದುಂಡಾನು ಸೊರಗು ರೋಗ ಅಂತ ಬರುತ್ತೆ. ಆಮೇಲೆ ಎಲೆ ಮುದುಡು ರೋಗ ಅಂತ ಬರುತ್ತೆ. ಮೊದಲನೇದಾಗಿ ನಾವು ಈ ಎಲೆ ಅಂಗಮಾರಿ ರೋಗ ನೋಡೋದಾದ್ರೆ ಇದಕ್ಕೆ ನಾವು ಇದರಲ್ಲಿ ಎಲೆಗಳಲ್ಲಿ ವಲಯಾಕಾರದ ಚುಕ್ಕೆಗಳು ಕಾಣಿಸ್ತವೆ. ಇದಕ್ಕೆ ನಾವು ಮ್ಯಾಂಕೋಜೆಬ್ ಅಥವಾ ಕ್ಲೋರೋಥಲ್ನಿಲ್ ಅನ್ನ ಸಿಂಪರಣೆ ಮಾಡಿದರೆ 0.1% ಈ ರೋಗ ನಿಯಂತ್ರಣ ಬಹಳ ಸುಲಭ. ಮತ್ತೆ ನಮಗೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಕಾಡ ಸಿಗುವ ರೋಗ ಅಂದ್ರೆ ಸೊರಗು ರೋಗ, ವಿಲ್ಟ್ ಅಂತೀವಿ. ಇದು ಎರಡು ಒಂದು ಕಾರಣಗಳಿಂದ ಬರುತ್ತೆ. ಒಂದು ಶಿಲೀಂಧ್ರದಿಂದನೂ ಬರುತ್ತೆ, ಇನ್ನೊಂದು ದುಂಡಾನು ಬ್ಯಾಕ್ಟೀರಿಯಾ ಅಂತೀವಿ ಇದರಿಂದ ಕೂಡ ಬರುತ್ತೆ.
3: ಇವಾಗ ಹೇಳಿದ್ರಿ ಬ್ಯಾಕ್ಟೀರಿಯಾ ಮತ್ತೆ ಅವೆಲ್ಲ ತೊಂದರೆ ಆಗುತ್ತೆ ಅಂತ. ಸೊ ತರಕಾರಿ ಬೆಳೆಗಳಲ್ಲಿ ರೋಗ ನಿರ್ವಹಣೆ ನಾವು ಯಾವ ರೀತಿ ಮಾಡಬಹುದು, ಎಷ್ಟು ಮುಖ್ಯ ನಮಗೆ?
2: ಅದೇ ನಾನು ಈಗ ಹೇಳ್ದಂಗ್ಲೆ ತರಕಾರಿ ರೋಗಗಳು ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರಿಗೆ ಅಥವಾ ಸುತ್ತಮುತ್ತ ನಗರ ಪ್ರದೇಶಗಳಿಗೆ ತರಕಾರಿ ಏನನ್ನು ಸಪ್ಲೈ ಮಾಡಬೇಕಂದ್ರೆ ಎಲ್ಲರೂ ಒಂದು ಆಹಾರ ಪದ್ಧತಿ ಇರ್ಬೋದು ಅಥವಾ ಅವರ ಒಂದು ಏನು ದಿನನಿತ್ಯದ ಆಹಾರ ಒಂದು ಸೇವನೆ ಪದ್ಧತಿ ಇರ್ಬೋದು, ಅದರಲ್ಲಿ ಏನಾಗಿದೆ ಅಂದರೆ ತರಕಾರಿ ಬಹುಮುಖ್ಯವಾದ ಅಂಗ. ಹಂಗಾಗಿ ನಾವು ಏನಾಗಿದೆ ಆಲ್ರೆಡಿ ನಾನು ಹೇಳ್ದಂಗೆ 30-80% ರೋಗದಿಂದ ಲಾಸ್ ಆಗುತ್ತೆ. ಸೊ ಅದನ್ನ ನಾವು ನಿರ್ವಹಣೆ ಮಾಡದಿದ್ರೆ ನೀವು ಲೆಕ್ಕ ಹಾಕಿ ಈಗ ದಿನಕ್ಕೆ ಅಥವಾ ಏನು ರೈತರು 30-80% ಏನಾದರೂ ತರಕಾರಿ ಬೆಳೆ ಲಾಸ್ ಆದರೆ ಜನಗಳಿಗೆ ತರಕಾರಿ ಸಿಗಲ್ಲ, ಮಾರ್ಕೆಟಲ್ಲಿ ಕೋಲಾಹಲ ಆಗಿಬಿಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ನಾವು ತರಕಾರಿ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ರೋಗ ನಿಯಂತ್ರಣ ಬಹಳ ಮುಖ್ಯ.
3: ತರಕಾರಿಗಳಲ್ಲಿ ಒಂದಾದ ಟೊಮ್ಯಾಟೊ ಬೆಳೆಗಳಲ್ಲಿ ಪ್ರಮುಖ ರೋಗಗಳು ಯಾವುವು?
2: ಅದೇ ನಾನು ಈಗ ಹೇಳ್ದಂಗೆ ಎಲೆ ಚುಕ್ಕೆ ರೋಗ ಅಥವಾ ಅಂಗಮಾರಿ ರೋಗ ಅಂದೆ, ಅಥವಾ ಕೊನೆ ಅಂಗಮಾರಿ ರೋಗ, ದುಂಡಾನು ಸೊರಗು ರೋಗ ಮತ್ತೆ ಎಲೆದು ಮುದುರುಡು ರೋಗ ಅನ್ನೋದು ಮುಖ್ಯವಾಗಿ ಇದರಲ್ಲಿ ಬರ್ತವೆ.
3: ಎಲೆ ಚುಕ್ಕಿ ರೋಗ ಅಂತ ಹೇಳಿದ್ರೆ ಆ ಎಲೆ ಚುಕ್ಕಿ ರೋಗ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
2: ಎಲೆ ಚುಕ್ಕೆ ರೋಗನ ನಾವು ಅಲ್ಟರ್ನೇರಿಯಾ ಲೀಫ್ ಬ್ಲೈಟ್ ಅಂತೀವಿ, ಅಥವಾ ನಾನು ಹೇಳ್ದಂಗೆ ಆಗಲೇ ಎಲೆ ಮೊದಲ ಅಂಗಮಾರಿ ರೋಗ ಅನ್ನೋ ಅಂತ ಕರಿತೀವಿ. ಅಲ್ಟರ್ನೇರಿಯಾ ಲೀಫ್ ಬ್ಲೈಟ್ ಅನ್ನೋದು ಒಂದು ಅಲ್ಟರ್ನೇರಿಯಾ ಒಂದು ಶಿಲೀಂಧ್ರದಿಂದ ಬರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಎಲೆಗಳ ಮೇಲೆ ಚುಕ್ಕೆಗಳು ಕಾಣಿಸ್ತವೆ, ವಲಯಾಕಾರದ ಚುಕ್ಕೆಗಳು ಕಾಣಿಸ್ತವೆ. ಆಮೇಲೆ ಅದು ಒಂದಕ್ಕೊಂದು ಸೇರಿಕೊಂಡು ದೊಡ್ಡದಾಗಿ ಬದಲಾವಣೆ ಆಗುತ್ತೆ. ಅವಾಗ ನಾವು ಬ್ಲೈಟ್ ಅಂತೀವಿ. ಲೀಫ್ ಸ್ಪಾಟ್ ಇರೋದು ಬ್ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಂಗಮಾರಿ ರೋಗವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನಂದ್ರೆ ನಾವು ಬೀಜಗಳನ್ನ ಒಂದು ತಗೋಬೇಕಾದ್ರೆ ನೋಡ್ಕೊಂಡು ಸರಿಯಾಗಿರೋ ಬೀಜಗಳು ತಗೋಬೇಕು, ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಈ ರೋಗನ ನೀವು ನಿಯಂತ್ರಣ ಮಾಡೋದು, ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಶಿಲೀಂಧ್ರ ನಾಶಕಗಳ ಬಳಕೆ. ಶಿಲೀಂಧ್ರ ನಾಶಕಗಳನ್ನ ಸರಿಯಾದ ಸಮಯಕ್ಕೆ ಚುಕ್ಕೆಗಳು ಸ್ಟಾರ್ಟ್ ಆದ್ಮೇಲೆ ಏನಾದರೂ ಸಿಂಪರಣೆ ಮಾಡಿದರೆ ಅಂಗಮಾರಿ ರೋಗ ಜಾಸ್ತಿ ತೊಂದರೆ ಕೊಡಲ್ಲ.
3: ಈಗ ನೀವು ಹೇಳಿದ್ರಿ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಂತ, ಈ ಶಿಲೀಂಧ್ರ ಸೊರಗು ರೋಗದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನೀಡಿ.
2: ಶಿಲೀಂಧ್ರ ಸೊರಗು ರೋಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಸೊರಗು ರೋಗ ಯಾಕಂತೀವಿ ಅಂದ್ರೆ, ಇಲ್ಲಿ ಗಿಡಗಳಿಗೆ ನೀರು ಏನು ಸಂಪರ್ಕ ಇರುತ್ತೆ, ಬೇರಿನಿಂದ ವಿವಿಧ ಭಾಗಗಳಿಗೆ ಹೋಗೋದು ಅದು ಬಂದ್ ಆಗಿಬಿಡುತ್ತೆ. ಯಾಕಂದ್ರೆ ಜೈಲಮೆಸೆಲ್ಸ್ ಅಂತ ಏನಂತೀವಿ ಅದರೊಳಗಡೆ ಹೋಗ್ಬಿಟ್ಟು ಶಿಲೀಂಧ್ರ ಬೆಳವಣಿಗೆ ಆಗಿ ಅದನ್ನ ಬ್ಲಾಕ್ ಮಾಡ್ತವೆ, ಅಂದ್ರೆ ನೀರಿನ ಸಂಪರ್ಕ ಬಂದ್ ಮಾಡ್ತೀವಿ. ಈಗ ನಲ್ಲಿಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಹೆಂಗ್ ನೀರು ಹೋಗಲ್ಲ, ಅದೇ ತರ ಇದ್ರಲ್ಲಿ ಏನಾಗುತ್ತಂದ್ರೆ ಒಳಗಡೆ ಶಿಲೀಂಧ್ರ ಬೆಳೆದ್ಬಿಟ್ಟು ನೀರಿನ ಒಂದು ಸಂಪರ್ಕನ ಬಂದ್ ಮಾಡ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಗಿಡ ಒಣಗಿಬಿಟ್ಟು ಸತ್ತೋಗುತ್ತೆ. ಸೊ ಇದು ನೀವು ಶಿಲೀಂಧ್ರದಲ್ಲೂ ನೋಡ್ಬೋದು, ಮತ್ತೆ ದುಂಡಾನು ಬ್ಯಾಕ್ಟೀರಿಯಾ ಅಂತೀವಲ್ಲ ಅದರಲ್ಲೂ ಕೂಡ ಈ ಒಂದು ಚಿಹ್ನೆನ ನಾವು ಕಾಣ್ಬೋದು. ಬಟ್ ಶಿಲೀಂಧ್ರದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಸ್ಲೋ ಆಗಿ ಡೆವಲಪ್ ಆಗ್ತವೆ, ಬ್ಯಾಕ್ಟೀರಿಯಾದಲ್ಲಿ ಬಹಳ ಬೇಗವಾಗಿ ನಾವು ಈ ಒಂದು ಸೊರಗ ರೋಗನ ನೋಡಬಹುದು.
3: ಇದಕ್ಕೇನಾದ್ರೂ ಪರಿಹಾರ ಇದೆನಾ?
2: ನಮ್ಗೆ ಇದರಲ್ಲಿ ಪ್ರತಿರೋಧಕ ಜಾತಿಗಳು ಸಸ್ಯಗಳು ಸಿಗ್ತವೆ, ರೆಸಿಸ್ಟೆಂಟ್ ವೆರೈಟೀಸ್ ಅಂತೀವಿ, ಅದನ್ನ ಯೂಸ್ ಮಾಡಬಹುದು. ಮತ್ತೆ ಮಣ್ಣಿನ ಒಂದು ಏನು ಸೌರೀಕರಣ ಅಂತೀವಿ, ಮಣ್ಣಲ್ಲಿರುತ್ತೆ ಈ ರೋಗಾನು. ಫಿಜೇರಿಯಂ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಇದು ಟೊಮೆಟೋದಲ್ಲಿ ಶಿಲೀಂಧ್ರಕ್ಕೆ ರೋಗ ಕಾರಣ ಆಗಿದೆ ಸೊರಗುರು, ಇದು ಮಣ್ಣಲ್ಲಿರುತ್ತೆ. ನೀವು ಸಾಯಿಲ್ ಸೋಲರೈಸೇಷನ್ ಅಂತ ಮಾಡ್ತೀವಿ ನಾವು, ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ತಾಪಮಾನ ಹೆಚ್ಚಿಸಿ ಮಣ್ಣಲ್ಲಿರುವ ರೋಗಗಳನ್ನ ಕೊಲ್ಲೋದು. ಮತ್ತೆ ನಾವು ಏನಾದ್ರೂ ಟ್ರೈಕೋಡರ್ಮಾ ಮತ್ತೆ ಸುಡೋಮನಾಸ್ ನ ಮಣ್ಣಿಗೆ ಅಪ್ಲೈ ಮಾಡೋದ್ರಿಂದ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತೀವಿ ನಾವು. ಬಯೋ ಕಂಟ್ರೋಲ್ ಅಂದ್ರೆ ನಾವು ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲದೆ

0: ನಿರ್ವಹಣೆ ಜೀವಿಗಳಿಂದಾನೆ ಒಂದು ರೋಗ ನಿರ್ವಹಣೆ ಮಾಡೋದು. ಸೊ ಮತ್ತೆ ಏನಂದ್ರೆ ಈ ಸೊರಗು ರೋಗಕ್ಕೆ ಇನ್ನೊಂದೇನಂದ್ರೆ ಜಾಸ್ತಿ ನೀರು ನಿಲ್ಲೋ ಪ್ರದೇಶ ಆದ್ರೆ ಜಾಸ್ತಿ ಕಂಡು ಬರುತ್ತೆ, ಹಂಗಾಗಿ ನೀರು ನಿಲ್ದಿರೋಂಗೆ ನೋಡ್ಕೋಬೇಕು.
1: ಸೊ ಇವಾಗ ನಾವು ಟೊಮೆಟೋದು ಬೆಳೆ ಬೆಳಿಬೇಕಂತ ನೀವು ಹೇಳಿದ್ರಿ, ಕೆಮಿಕಲ್ ಇಲ್ದೇನೆ ನಾವು ಬೆಳಿಬಹುದು ಅಂತ. ಸೊ ಸ್ವಲ್ಪ ಯಾವ ರೀತಿ ಅಂತ ತಿಳಿಸ್ಕೊಡಿ.
0: ಕೆಮಿಕಲ್ ಇಲ್ದೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಕ್ ಆಗಲ್ಲ, ನಾವು ಕಡಿಮೆ ಮಾಡಬಹುದು. ಈಗ ಇನ್ನೊಂದು ಇದರಲ್ಲಿ ಮುಖ್ಯವಾದ ಎಲೆ ಇದು ರೋಗ ಅಂದ್ರೆ ಎಲೆ ಮುದುಡು ರೋಗ ಅಂತ ಬರುತ್ತೆ, ಲೀಫ್ ಕರ್ಲ್ ವೈರಸ್ ಅಂತೀವಿ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಸುತ್ತಲೂ ನಾವು ಬೇಲಿ ಹಾಕಬೇಕು. ಬೇಲಿ ಅಂದ್ರೆ ಬಟ್ಟೆ ಕಟ್ಟೋದಾಗಿರ್ಬೋದು, ಇಲ್ಲಾಂದ್ರೆ ಎತ್ತರವಾದ ಬೆಳೆ ಅಂದ್ರೆ ಜೋಳ ಮೆಕ್ಕೆಜೋಳ ಬೆಳೆಯೋದು, ಏನು ಎರಡು ಮೂರು ಲೇಯರ್ ಬೆಳೆಯೋದ್ರಿಂದ ಒಳಗಡೆ ನಾವು ವೆಕ್ಟರ್ ಅಂತೀವಿ, ವೆಕ್ಟರ್ ಅಂದ್ರೆ ವಾಹಕ ಅಂದ್ರೆ ಇನ್ಸೆಕ್ಟ್ಸ್, ಅವು ಏನ್ ಮಾಡ್ತವೆ ವೈಟ್ ಫ್ಲೈ ಆಗಿರ್ಬೋದು ಏನ್ ಮಾಡ್ತಾವ ಅಂದ್ರೆ ಒಂದು ತಾಕಿನಿಂದ ಇನ್ನೊಂದು ತಾಕಿಗೆ ಹಾರಾಡ್ಕೊಂಡು ಬರ್ತವೆ. ಸೊ ಅವಾಗ ಬರೋ ಜೊತೆ ಏನ್ ಮಾಡ್ತಾವ ಅಂದ್ರೆ ವೈರಸ್ಗಳನ್ನು ತಗೊಂಡ್ಬರ್ತವೆ. ಸೊ ಅದ್ ಬರ್ದಿರೋಂಗ್ ಮಾಡ್ಬೋದು. ಹೆಂಗೆ ನಾವು ಕೋವಿಡ್ ಟೈಮಲ್ಲಿ ರೋಗಗ್ರಸ್ತ ನಾಗರಿಕರನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಹರಡಬಾರ್ದು ಅಂತ ದೂರ ಇಟ್ಟವಲ್ಲ, ಅದೇ ತರ ಇಲ್ಲಿ ಬ್ಯಾರಿಯರ್ ಹಾಕೋದು, ಇದು ಕೂಡ ವೈರಸ್ ಇಂದ ಬರುತ್ತೆ ವೈರಾಣು. ಹಂಗಾಗಿ ಅದು ಬರ್ದಿರಂಗ್ ತಡೆಯಕ್ಕೆ ಬೇಲಿ ಬೆಲೆಯನ್ನು ಹಾಕ್ಬೋದು. ಆಮೇಲೆ ಏನಂದ್ರೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಬರ್ತವೆ, ಅದನ್ನ ಹಾಕೋದ್ರಿಂದ ಏನಾಗುತ್ತಂದ್ರೆ ಹುಳುಗಳು ಬಂದ್ಬಿಟ್ಟು ಅದಕ್ಕೆ ಅಂಟುಕೋತವೆ, ಮೆತ್ತುಗಳದ್ರಿಂದ ಆಗುತ್ತಂದ್ರೆ ಹುಳುಗಳ ಸಂಖ್ಯೆ ನಾವು ಕಡಿಮೆ ಮಾಡಬಹುದು. ಮತ್ತೆ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿರೋಧಕ ಜಾತಿಗಳ ಸಸ್ಯಗಳನ್ನ ಯೂಸ್ ಮಾಡೋದು, ವೆರೈಟೀಸ್ನ. ಮತ್ತೆ ಇನ್ನೊಂದು ಹೊಸ ಟೆಕ್ನಾಲಜಿ ಏನಂದ್ರೆ ನಾವು ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ನ ಯೂಸ್ ಮಾಡ್ತೀವಿ. ಗ್ರಾಫ್ಟ್ ಮಾಡೋದು ಅಂದ್ರೆ ಮೇಲ್ಗಡೆ ಒಂದು ಜಾತಿ ಕೆಳಗಡೆ ಒಂದು ಜಾತಿ, ಬೇರೆ ಬೇರೆದು ಮೇಲ್ಗಡೆ ಬೆಳೆನೆ ಬೇರೆ ಜಾತಿದು. ಅವಾಗ ಏನಾಗುತ್ತೆ ಅಂದ್ರೆ ಯಾವ್ದು ರೆಸಿಸ್ಟೆಂಟ್ ಇರುತ್ತೆ ಕೆಳಗಡೆದು ಬೇರೆ, ಅದನ್ನ ನಾವು ಹಾಕ್ಬಿಟ್ಟು ಗ್ರಾಫ್ಟೆಡ್ ಯೂಸ್ ಮಾಡಬಹುದು. ಇದು ಯೂಶುವಲಿ ಈಗ ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಅಲ್ಲಿ ತುಂಬಾ ರೈತರು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ.
1: ಇನ್ನೊಂದು ಬೆಳೆ ಆದ ಮೆಣಸಿನಕಾಯಿ, ಈ ಮೆಣಸಿನಕಾಯಿ ಬೆಳೆಯ ಪ್ರಮುಖ ರೋಗಗಳು ಯಾವುವು?
0: ಮೆಣಸಿನಕಾಯಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಂದು ಮುಖ್ಯವಾದ ರೋಗ ಅಂದ್ರೆ ಚಿಬ್ಬು ರೋಗ, ನಾವು ಇಂಗ್ಲಿಷ್ ಅಲ್ಲಿ ಆಂಥ್ರಾಕ್ನೋಸ್ ಅಂತೀವಿ. ಚಿಬ್ಬು ರೋಗ ಏನಾಗುತ್ತೆ ಅಂದ್ರೆ ಇದು ಅದು ಹಣ್ಣಿನ ಮೇಲೆ ಏನಾಗುತ್ತಂದ್ರೆ ಚುಕ್ಕೆಗಳು ಸ್ಟಾರ್ಟ್ ಆಗಿ ಹಣ್ಣು ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ನೀವು ಮಾರ್ಕೆಟ್ ಅಲ್ಲಿ ಏನಾದ್ರೂ ಮೆಣಸಿನಕಾಯಿ ನೋಡಿದ್ರೆ ಕಪ್ಪು ಕಪ್ಪು ಚುಕ್ಕೆ ಕಲೆಗಳೆಲ್ಲ ನೋಡಿರ್ತೀರ, ಅದೇ ಆಂಥ್ರಾಕ್ನೋಸ್. ಚಿಬ್ಬು ರೋಗ ಅಂತೀವಿ, ಚಿಬ್ಬು ಅಂದ್ರೆ ಅದು ಒಂದು ಚಿಹ್ನೆ ಅದು ಹೆಸರು, ಅದು ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಆಂಥ್ರಾಕ್ನೋಸ್.
1: ನಾವು ಮಾರ್ಕೆಟಲ್ಲಿ ಹೋದಾಗ ನಮ್ಗೆ ಗೊತ್ತಾಗಲ್ಲ, ಬಣ್ಣಗಳ ನೋಡ್ಬಿಟ್ಟು ಇದು ಚೆನ್ನಾಗಿದೆ ಅಂತ ತಿಳ್ಕೊಂತೀವಿ, ಬಟ್ ಅಲ್ಲಿ ತಗೋಬೇಕಾದ್ರೆ ನಮಗೆ ಅದ್ರ ಏನು ಎತ್ತ ಅಂತ ಗೊತ್ತಾಗಲ್ಲ, ಸ್ವಲ್ಪ ಅದನ್ನ ತಿಳಿಸ್ಕೊಡಿ.
0: ನೀವು ಮಾರ್ಕೆಟ್ ಅಲ್ಲಿ ಮೆಣಸಿನಕಾಯಿ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಅದು ರೋಗ ಅನ್ನೋದೇನಿದೆ ಅಂದ್ರೆ ನಿಮ್ಗೆ ಎದ್ದು ಕಾಣಿಸುತ್ತೆ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಾ ಇದು ಮೆಣಸಿನಕಾಯಿಗೆ ರೋಗ ಬಂದಿದೆ ಸರಿ ಇಲ್ಲ. ಯಾರೇ ಒಂದು ಸಾಮಾನ್ಯವಾದ ಯಾವುದೇ ಒಂದು ಏನು ಮಾರ್ಕೆಟ್ಗೆ ಯಾರೋ ಹೋಗ್ತಾರೆ ಅವ್ರಿಗೆ ನೋಡಿದ ತಕ್ಷಣ ಅಡಿಗೆ ಮಾಡೋರಿಗೆಲ್ಲ ಗೊತ್ತಾಗುತ್ತೆ, ಓ ಈ ಮೆಣಸಿನಕಾಯಿ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಏನು ಇದ್ರ ಮೇಲೆ ಯಾವ ಚಿಹ್ನೆಗಳಿದಾವೆ, ಏನು ನಾನು ಹೇಳ್ದಂಗೆ ಚಿಬ್ಬು ರೋಗದ ಚಿಹ್ನೆಗಳು ಹೆಂಗಿರ್ತಾವೆ ಅಂದ್ರೆ ಕಪ್ಪು ಕಲೆಗಳಿರ್ತಾವೆ, ಮತ್ತೆ ಅದು ಒಳಗಡೆ ಹೋಗಿರುತ್ತೆ, ಸಂಕನ್ ಅಂತೀವಿ ನಾವು, ಸಂಕನ್ ಅಂದ್ರೆ ಒಳಗಡೆ ಹೋಗಿರುತ್ತದ ಸ್ವಲ್ಪ, ನಿಮ್ಗೆ ನೋಡಿದ ತಕ್ಷಣ ಅದು ಸ್ವಲ್ಪ ಕೊಳ್ತಂಗ ಅನ್ಸುತ್ತೆ. ಸೊ ಅದನ್ನ ಬಣ್ಣ ಕೂಡ ಬದಲಾಗುತ್ತೆ, ಹಸಿರಿದ್ರೆ ಎಲ್ಲ ಹಸಿರಿದ್ರು ಆ ಒಂದು ರೋಗ ಬಂದಿದ ಪ್ರದೇಶ ಮಾತ್ರ ಕಪ್ಪಗಾಗುತ್ತೆ, ಕೆಂಪು ಮೆಣಸಿನಕಾಯಿ ಆಗಿದ್ರೆ ಆ ರೋಗ ಬಂದ ಪ್ರದೇಶ ಮಾತ್ರ ಕಪ್ಪಗಾಗುತ್ತೆ.
1: ಈಗ ಬದನೆಕಾಯಿ ರೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿನ ನಮ್ಗೆ ತಿಳಿಸ್ಕೊಡಿ.
0: ಬದನೆಕಾಯಿ ಒಂದು ಮುಖ್ಯವಾದ ಬೆಳೆ, ಏನಂದ್ರೆ ಎಷ್ಟೋ ಜನ ಬದನೆಕಾಯಿನ ಇಷ್ಟಪಡ್ತಾರೆ, ಮದುವೆಗಳಲ್ಲೆಲ್ಲ ಬದನೆಕಾಯಿ ಅಂದ್ರೆ ಬಹಳ. ಈಗ ನೀವು ಉತ್ತರ ಕರ್ನಾಟಕ ಕಡೆ ಎಲ್ಲ ನೋಡೋದಾದ್ರೆ ಮದುವೆಗಳಲ್ಲಿ ಬದನೆಕಾಯಿ ಪಲ್ಯ ಬೇಕೇ ಬೇಕು. ಸೊ ಅದರಲ್ಲಿ ಏನಂದ್ರೆ ಮುಖ್ಯವಾಗಿ ನಮ್ಗೆ ಇದು ಬದನೆಕಾಯಿ, ಟೊಮ್ಯಾಟೊ ಮತ್ತೆ ಪೊಟ್ಯಾಟೊ ಇವೆಲ್ಲ ಒಂದೇ ಜಾತಿಗೆ ಸೇರಿದ ಸಸ್ಯಗಳು, ಸೊಲನೇಸಿ. ಸೊ ಇದಕ್ಕೆ ಬರುವ ರೋಗಗಳು ಕೂಡ ಸಾಮಾನ್ಯವಾಗಿ ಇವೆಲ್ಲದಕ್ಕೂ ಬಂದೇ ಬರ್ತವೆ. ಟೊಮ್ಯಾಟೋಗ್ ಬರೋದು ಬದನೆಕಾಯಿಗೂ ಬರುತ್ತೆ, ಮತ್ತೆ ಪೊಟ್ಯಾಟೋಗ್ ಬರೋದು ಟೊಮ್ಯಾಟೋಗ್ ಬರುತ್ತೆ. ಸೊ ಇವೆಲ್ಲ ಏನಂದ್ರೆ ಒಂದು ಸಿಮಿಲರ್ ಒಂದು ಸೇಮ್ ಒಂದೇ ತರದ ರೋಗಗಳು ಬರ್ತವೆ. ಸೊ ಇದರಲ್ಲಿ ಬದನೆಯಲ್ಲಿ ಮೊದಲನೇದಾಗಿ ನಮಗೆ ಅಂಗಮಾರಿ ರೋಗ, ಪೊಮಾಪ್ಸಿಸ್ ಬ್ಲೈಟ್ ಅಂತ ಅಂತೀವಿ. ಇದು ಕೂಡ ಹಾಗೇನೆ, ಬ್ಲೈಟ್ ಅಂದ್ರೆ ಏನು ನಾವು ಅಂಗಮಾರಿ ರೋಗ ಅಂತೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳ್ದಂಗೆ ಎಲೆ ಆಗಿರ್ಬೋದು ಹಣ್ಣಾಗಿರೋದ್ ಮೇಲೆ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ಕಪ್ಪಗಾಗಿ ಕನ್ವರ್ಟ್ ಆಗ್ತವೆ. ಆಮೇಲೆ ಇನ್ನೊಂದು ದುಂಡಾನು ಸೊರಗು ರೋಗ, ನಾನು ಆಲ್ರೆಡಿ ಯಾವಾಗ್ಲೂ ಟೊಮ್ಯಾಟೋದಲ್ಲಿ ಹೇಳಿದ್ದೆ, ಅದು ಕೂಡ ಪೊಟ್ಯಾಟೋದಲ್ಲೂ ಬರುತ್ತೆ ಮತ್ತೆ ಬದನೆಕಾಯಲ್ಲೂ ಬರುತ್ತೆ. ಮತ್ತೆ ಇನ್ನೊಂದು ಇದರಲ್ಲಿ ಮುಖ್ಯವಾದ ರೋಗ ಅಂದ್ರೆ ಚಿಕ್ಕ ಎಲೆ ರೋಗ, ಲಿಟಲ್ ಲೀಫ್ ಅಂತ ಅಂತೀವಿ. ಇದು ಫೈಟೋಪ್ಲಾಸ್ಮಾ ಅಂತ ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದ ಒಂದು ಜೀವಿ ಆಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ ಇದು ಒಳಗಡೆನೆ ಬ್ಲಾಕ್ ಮಾಡುತ್ತೆ, ಇದು ಕೂಡ ಬ್ಲಾಕ್ ಮಾಡಿದಾಗ ಬೆಳವಣಿಗೆ ಆಗಲ್ಲ, ಅವಾಗ ಎಲೆ

0: ಎಲೆಗಳು ಚಿಕ್ಕದಾಗಿ ಬಿಡ್ತವೆ, ಬೆಳವಣಿಗೆ ಆಗಲ್ಲ,
1: ಎಲೆಗಳು ಕೂಡ ಉದುರು ಹೋಗುತ್ತೆ,
0: ಉದುರಲ್ಲ,
1: ಉದುರಲ್ಲ,
0: ಅಲ್ಲೇ ಇರ್ತವೆ,
1: ಅಲ್ಲೇ ಇರುತ್ತೆ.
0: ಚಿಕ್ಕದಾಗಿರ್ತವೆ.
1: ಹಾ,
0: ಹಂಗಾಗಿ ಇದಕ್ಕೆ ನಾವು ಲಿಟಲ್ ಲೀಫ್ ಅಂತ ಅಂತೀವಿ. ಲಿಟಲ್ ಲೀಫ್, ಲಿಟಲ್ ಅಂದ್ರೆ ಚಿಕ್ಕದು, ಲೀಫ್ ಅಂದ್ರೆ ಎಲೆ,
1: ಎಲೆ,
0: ಚಿಕ್ಕ ಎಲೆ ರೋಗ.
1: ಈಗ ನಾವು ಮೆಣಸಿನಕಾಯಿ ಮತ್ತೆ ಬದನೆಕಾಯಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಬಹಳಷ್ಟು ತರಕಾರಿಗಳಾದ ಸೌತೆಕಾಯಿ, ಎಲ್ಲರಿಗೂ ತುಂಬಾ ಇಷ್ಟ ಸೌತೆಕಾಯಿ ಅಂದ್ರೆ, ಯಾಕೆಂದ್ರೆ ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ. ಸೌತೆಕಾಯಿ ಮತ್ತೆ ಸೋರೆಕಾಯಿ ಅದು ಒಂದೇ ರೀತಿಯಲ್ಲಿ ಇರೋದು ಅಂತ ಹೇಳ್ಕೊಂತೀನಿ. ಈ ಸೌತೆಕಾಯಿ ಸೋರೆಕಾಯಿ ಬೆಳೆಗಳು ರೋಗಗಳ ಬಗ್ಗೆ, ಅದಕ್ಕೂ ರೋಗ ಬರುತ್ತೆ, ಅದು ಯಾವ ರೀತಿ ಅಂತ ಹೇಳಿ.
0: ಖಂಡಿತ, ಈಗ ಸೌತೆಕಾಯಿ ನೀವು ಹೇಳ್ದಂಗೆ ಒಂದು ಮುಖ್ಯವಾದ ಬೆಳೆ. ಸಲಾಡ್, ಗ್ರೀನ್ ಸಲಾಡ್ ಅಂತ ಹೋದ್ರೆ ಎಲ್ಲರಿಗೂ ಏನಂದ್ರೆ ಸೌತೆಕಾಯಿ ಬೇಕೇ ಬೇಕು. ಸೌತೆಕಾಯಿ ಇಲ್ಲಾಂದ್ರೆ ಆ ಸಲಾಡ್ಗೆ ಮಜಾನೆ ಇರಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಗೆ ರೋಗ ಕಾಣಿಸೋದು ಅಂದ್ರೆ ಪೌಡ್ರಿ ಮಿಲ್ಡ್ಯೂ ಅಂತೀವಿ ನಾವು. ಪೌಡ್ರಿ ಮಿಲ್ಡ್ಯೂ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಯಾವಾಗ ಈಗ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ನೋಡಿ, ನವಂಬರ್ ಡಿಸೆಂಬರ್ ಅಲ್ಲಿ ಈ ರೋಗ ಜಾಸ್ತಿ, ಜನವರಿವರೆಗೂ ಚಳಿ ಬಿದ್ದಂಗೆ ಪೌಡ್ರಿ ಮಿಲ್ಡ್ಯೂ ಅಂತೀವಿ, ಬೂದಿ ರೋಗ ಅಂತೀವಿ ಕನ್ನಡದಲ್ಲಿ, ಬೂದಿ ರೋಗ. ಯಾಕಂದ್ರೆ ಎಲೆ ಮೇಲೆಲ್ಲ ಬೂದಿ ಬಿದ್ದಂಗಾಗಿರುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ಅದು ಬಂದ್ಬಿಟ್ರೆ ಎಲೆ ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನಾಶ ಆಗಿಬಿಡುತ್ತೆ. ಆಮೇಲೆ ಕಾಯಿಗಳು, ಎಲೆ ಏನು ಸೌತೆಕಾಯಿ ಚಿಕ್ಕದಾಗ್ತವೆ, ಗಾತ್ರಗಳು ಚಿಕ್ಕದಾಗ್ತವೆ, ಮತ್ತೆ ಕ್ವಾಲಿಟಿ ಬರಲ್ಲ. ಸೊ ಈಲ್ಡ್ ಭಾಳ, ಒಂದು ಏನು ಅದ್ರದ್ದು ಈಲ್ಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ಬರೋದೇ ಇಲ್ಲ. ಸೊ ಡೌನಿ ಮಿಲ್ಡು ಇನ್ನೊಂದು ಮುಖ್ಯವಾದ ಪ್ರಾಬ್ಲಮ್ ಇದರಲ್ಲಿ. ಪೌಡ್ರಿ ಮಿಲ್ಡ್ಯೂ ಒಂದೇ, ಅದೇ ಥರ ಡೌನಿ ಮಿಲ್ಡ್ಯೂನು ಬರುತ್ತೆ. ಆಮೇಲೆ ಇದರಲ್ಲೂ ಕೂಡ ಎಂಥ್ರಾಕ್ನೋಸ್ ತೊಂದರೆ ಇದೆ. ಸೊ ನಾವು ಮೇನ್ ಅಂದರೆ ಇದರಲ್ಲಿ ನಾವು ಪೌಡ್ರಿ ಮಿಲ್ಡ್ಯೂ ಸ್ವಲ್ಪ ಭಾಳ ಚಳಿಗಾಲದಲ್ಲಿ ಸಿವಿಯರ್ ಆಗಿರುತ್ತೆ.
1: ಅಂದ್ರೆ ನಾವು ಆ ತಿಂಗಳಲ್ಲಿ ಸ್ವಲ್ಪ ಬಳಕೆ ಮಾಡೋದು ಕಡಿಮೆ ಮಾಡ್ಬೇಕಂತ. ಅಂದ್ರೆ ಇವಾಗ ಮಾರುಕಟ್ಟೆಯಲ್ಲೆಲ್ಲ ಬರುತ್ತೆ, ಅಲ್ಲಿನೂ ನಾವು ನೋಡ್ತೀವಿ ಇದು ತುಂಬಾ ಚೆನ್ನಾಗಿದೆ ತಿನ್ಬೋದು ಅಂತ.
0: ನಿಮ್ ಮಾರ್ಕೆಟ್ ವರೆಗೂ ಸೌತೆಕಾಯಿ ಬಂದಿದೆ ಅಂದ್ರೆ ಅದು ಆ ಡಿಸೀಸ್ ಏನ್ ರೋಗ ಇದೆ ಅದನ್ನ ತಡ್ಕೊಂಡ್ ಬಂದಿದೆ ಅಂತ ಅರ್ಥ. ಏನ್ ತೊಂದರೆ ಇಲ್ಲ,
1: ಇಲ್ಲ,
0: ಅದು ಏನಾಗುತ್ತೆ ನಷ್ಟ ಆಗೋದು ರೈತನಿಗೆ.
1: ಅಂದ್ರೆ ನಾವು ಆರಾಮಾಗಿ
0: ತೊಂದರೆ ಇಲ್ಲ, ನೀವು ಸೇವಿಸಬಹುದು. ಅದೇ ನಾನು ಇದರಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಸೇವನೆಗಿಂತ ಮುಂಚೆ ಸ್ವಲ್ಪ ಉಪ್ಪು ನೀರಲ್ಲಿ ಇದನ್ನ ನೆನೆ ಇಟ್ಬಿಟ್ಟು ಒಂದು 2 ಸ್ಪೂನ್ ಉಪ್ಪು 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ತೊಳ್ಕೊಂಡು ತಿಂದ್ರೆ ಒಳ್ಳೇದು. ಯಾವುದೇ ಒಂದು ಕೀಟನಾಶಕ ಅಥವಾ ಶಿಲೀಂದ್ರನಾಶಕದ ಒಂದು ಅವಶೇಷ ಉಳಿದಿರಲ್ಲ.
1: ಈಗ ಬೆಂಡೆಕಾಯಿಯಲ್ಲಿ ಯಾವ ಮುಖ್ಯ ರೋಗ ನಾವು ಕಾಣಬಹುದು?
0: ಬೆಂಡೆಕಾಯಿ ಒಂದು ಏನಂದ್ರೆ ಲೇಡೀಸ್ ಫಿಂಗರ್ ಅಂತೀವಿ, ಬಹಳ ಒಂದು ಮುಖ್ಯವಾದ ಬೆಳೆ. ಇದರಲ್ಲಿ ನಾವು ನಮ್ಮ ಕಡೆ ನೋಡೋದಾದ್ರೆ ಒಂದು ವೈರಸ್ ಡಿಸೀಸ್ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ. ವೈರಾಣು ಯಾವುದಂದ್ರೆ ಯೆಲ್ಲೋ ವೇನ್ ಮೊಸಾಯಿಕ್ ಅಂತ ಅಂತೀವಿ. ಯೆಲ್ಲೋ ವೇನ್ ಮೊಸಾಯಿಕ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ಎಲೆಗಳಲ್ಲಿ ಏನು ಅದರದ್ದು ಏನು ಎಲ್ಲ ಒಳಗಡೆ ನೀವು ಹಳದಿ ಬಣ್ಣದ ಏನು ನರಗಳನ್ನ ಕಾಣಬಹುದು, ಅದಕ್ಕೆ ಯೆಲ್ಲೋ ವೇನ್ ಅಂತ ಅಂತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಎಲೆಗಳಲ್ಲಿ ಒಂದು ಫೋಟೋಸಿಂಥಸಿಸ್ ಅದು ಆಗಕ್ ಬಿಡಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬೆಂಡೆಕಾಯಿಗಳು ತಮ್ಮ ಗಾತ್ರಗಳನ್ನ ಪಡ್ಕೊಳ್ಳಲ್ಲ, ಮತ್ತೆ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಸೊ ಇದಕ್ಕೆ ಏನಂದ್ರೆ, ಮೊದಲು ನಾವು ಇದು ವೈಟ್ ಫ್ಲೈ ಅನ್ನೋ ಒಂದು ಬಿಳಿ ನೊಣ ಅಂತೀವಿ ಕನ್ನಡದಲ್ಲಿ, ವೆಕ್ಟರ್ ಅಂದ್ರೆ ವಾಹಕ ಅವಾಗಲೇ ಅಂದೆ. ಈ ವಾಹಕ ಏನ್ ಮಾಡುತ್ತೆ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗನ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಇದರಲ್ಲಿ ವೈಟ್ ಫ್ಲೈ ಅಥವಾ ಬಿಳಿ ನೊಣದ ಒಂದು ಹತೋಟಿನ ಮಾಡಬೇಕು. ಆಗ್ಲಿ ಹೇಳ್ದಂಗೆ ಬೇಲಿ ಬೆಳೆ ಬೆಳಿಬಹುದು ಅಥವಾ ಸ್ಟಿಕ್ಕಿ ಟ್ರ್ಯಾಪ್ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಪೆಸ್ಟಿಸೈಡ್ ಅಥವಾ ಕೀಟನಾಶಕಗಳನ್ನ ಇದರಲ್ಲಿ ಸಿಂಪರಣೆ ಮಾಡಬಹುದು.
1: ಇನ್ನೊಂದು ತರಕಾರಿಯಾದ ಕೋಸು, ಈ ಕೋಸು ಬೆಳೆಯಲ್ಲಿ ಯಾವುದು ಮುಖ್ಯ ರೋಗ ಬರುತ್ತೆ?
0: ಕೋಸು ಇಲ್ಲಿ ಮೊದಲು ನಮಗೆ ಮುಖ್ಯವಾಗಿ ಕಂಡು ಬರೋ ರೋಗ ಅಂದ್ರೆ ಕಪ್ಪು ಕೊಳೆ ರೋಗ. ಕಪ್ಪು ಕೊಳೆ ರೋಗ ಏನ್ ಮಾಡುತ್ತೆ ಅಂದ್ರೆ, ಇದು ನೀವು ನೋಡಿದ ತಕ್ಷಣ ಯಾವ ತರ ಕಾಣಿಸುತ್ತೆ ಅಂದ್ರೆ, ಎಲೆಯಲ್ಲಿ ವಿ ಆಕಾರದ ಚಿಹ್ನೆಗಳು ಕಾಣಿಸಿಕ್ತವೆ. ಸೊ ಇದು ಏನಂದ್ರೆ ಬೀಜದಿಂದ ಬರುತ್ತೆ. ನಾವು ಹಾಗೆ ಬೀಜದ ಆಯ್ಕೆ ಬಹಳ ಮುಖ್ಯ. ಒಳ್ಳೆಯ ಒಂದು ಆರೋಗ್ಯವಾದ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಮತ್ತೆ ಬಿಸಿ ನೀರಿನಲ್ಲಿ ಬೀಜದ ಚಿಕಿತ್ಸೆ ಕೊಡಬೇಕು. ಆಮೇಲೆ ಔಷಧಿ ಕೂಡ ನಾವು ಟ್ರೀಟ್ಮೆಂಟ್ನ ಕೊಡಬೇಕು ಸೀಡ್ ಏನು ಬೀಜಕ್ಕೆ
1: ಅಂದ್ರೆ ಆ ಬೀಜಗಳಿಗೆ.
0: ಯಾಕಂದ್ರೆ ಅದು ಚಿಕ್ಕ ಬೀಜದಿಂದ ಬರೋದ್ರಿಂದ ನಾವು ಮುಂಚೆನೆ ಸೀಡ್ ಟ್ರೀಟ್ಮೆಂಟ್ ಅಂತ ಅದನ್ನು ಕೊಟ್ಬಿಟ್ಟು ಏನಾದ್ರೂ ಇದನ್ನ ಬೆಳೆಯೋದಾದ್ರೆ ಈ ರೋಗನ ನಾವು ಹತೋಟಿ ಮಾಡಬಹುದು.
1: ನೀವು ಹೇಳಿದ್ರಿ ಬೀಜಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಅದು ಯಾವ ರೀತಿ, ಎಷ್ಟು ದಿನ ಬೇಕಾಗುತ್ತೆ ಅದು ಬೀಜ ಇದು ಮಾಡೋದಕ್ಕೆ?
0: ಎಷ್ಟು ದಿನ ಏನಿಲ್ಲ. ಈಗ ನೀವು ನಾವೇನ್ ಮಾಡ್ತೀವಿ ಅಂದ್ರೆ, ಯೂಶುವಲಿ ನಾವು ಟ್ರೇ ಅಲ್ಲೆಲ್ಲ ಏನ್ ಮಾಡ್ತೀವಿ, ಸೀಡ್ಲಿಂಗ್ಸ್ ಗ್ರೋ ಮಾಡ್ತೀವಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಇದು ಬೀಜಗಳನ್ನ ಏನ್ ಮಾಡ್ತೀವಿ ಹಿಂದಿನ ದಿನ ಅಥವಾ ನೀವು ಮುಂಚೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ, ನಾವು ಕೆಮಿಕಲ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೀಜದನ್ನ ಅದರಲ್ಲಿ ಅದ್ದುಬಿಟ್ಟು ಸ್ವಲ್ಪ ಒಣಗಿದ್ಮೇಲೆ ಅದನ್ನ ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸಕ್ ಹೋಗ್ಬಾರ್ದು, ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ನಾವು ಯೂಸ್ ಮಾಡಬಹುದು.
1: ಓಕೆ, ಈಗ ನೀವು ಎಲ್ಲಾ ತರಕಾರಿಗಳ ಬಗ್ಗೆ ಯಾವ ರೀತಿ ರೋಗಗಳು ಬರುತ್ತೆ ಅನ್ನೋದನ್ನ ತಿಳಿಸಿದ್ರಿ. ಈ ಎಲ್ಲಾ ರೋಗಗಳ

0: ಹೇಗೆ ತಡೆಗಟ್ಟಬೇಕು ಎಂದು ನೀವು ಸ್ವಲ್ಪ ಸಮಗ್ರವಾಗಿ ತಿಳಿಸಿ.
1: ಏನಂದ್ರೆ ಇಷ್ಟೊಂದು ಎಲ್ಲ ರೋಗಗಳನ್ನು ನಾನು ಹೇಳಿದೆ, ಇನ್ನೂ ತುಂಬಾ ರೋಗಗಳಿದ್ದಾವೆ. ಬಟ್ ಏನಂದ್ರೆ ಆಲ್ರೆಡಿ ಈಗ ನಾವು ಡಿಸ್ಕಸ್ ಮಾಡಿದಂಗೆ ಒಂದಿಷ್ಟು ರೋಗಗಳು ಒಂದು ಬೆಳೆಗಳಿಂದ ಇನ್ನೊಂದು ಬೆಳೆಯಲ್ಲಿ ಕಾಮನ್ ಆಗಿ ಕಾಣಿಸಿಕ್ತವೆ. ಮತ್ತೆ ಮುಖ್ಯವಾದ ಬೆಳೆಗಳು ಈ ಒಂದು ಪ್ರಾಂತ್ಯಕ್ಕೆ ನೋಡಿದಾಗ ಇವಾಗಿರೋದ್ರಿಂದ ಇವುಗಳಲ್ಲಿ ಮೇನ್ ನಮಗೆ ಸಮಗ್ರ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಮೊದಲನೇದು ನಮ್ದು ಸ್ಟಾರ್ಟ್ ಆಗೋದು ಬೀಜದಿಂದ, ಸೀಡ್ ಸೆಲೆಕ್ಷನ್ ಆಫ್ ಸೀಡ್ ಅಂತೀವಿ ನಾವು. ಅಂದ್ರೆ ಒಳ್ಳೆಯ ಬೀಜಗಳನ್ನ ಕೊಂಡ್ಕೋಬೇಕು. ರೈತರು ಯಾವುದೇ ಒಂದು ಕಾರಣಕ್ಕೂ ಬೀಜ ಕೊಂಡ್ಕೊಳ್ಳೋದ್ರಲ್ಲಿ ಎಡುಬಾರ್ದು. ಒಳ್ಳೆ ಎಲ್ಲಿ ನಿಮ್ಗೆ ರೈತರಿಗೆ ಅನ್ಸುತ್ತೆ ಒಳ್ಳೆ ಬೀಜ ಇಲ್ಲಿ ಸಿಗುತ್ತೆ, ನಂಬಿಕಸ್ಥ ಸಂಸ್ಥೆಗಳು ಮತ್ತೆ ನಂಬಿಕಸ್ಥ ಏನು ನಿಮ್ಗೆ ಪ್ರೈವೇಟ್ ಆಗಿರ್ಲಿ ಗೌರ್ಮೆಂಟ್ ಆಗಿರ್ಲಿ ಎಲ್ಲಿ ಅನ್ಸುತ್ತೆ ಒಳ್ಳೆ ಬೀಜ ಸಿಗುತ್ತೆ ಅಂತ ಅಲ್ಲಿ ಕೊಂಡ್ಕೋಬೇಕು. ಯೂಶ್ವಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಥವಾ ಯಾವುದೇ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಪ್ರಾಮಾಣೀಕರಿತ ಬೀಜಗಳು ಸಿಗ್ತವೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಮುಖ್ಯವಾದ ಇದರಲ್ಲಿ ಏನಂದ್ರೆ ನಾವು ಸೀಸನ್ ಅಂದ್ರೆ ಬೆಳೆ ಪರಿವರ್ತನೆ ಅಂತೀವಿ. ಅಂದ್ರೆ ಈ ಸೀಸನ್ಗೆ ಒಂದು ಬೆಳೆ ಬರ್ತಿದ್ರೆ ಇನ್ನೊಂದು ಸೀಸನ್ಗೆ ಸೇಮ್ ಬೆಳೆನ ನಾವು ಬೆಳೆಯುವಂಗಿಲ್ಲ. ಈಗೇನಾದ್ರೂ ನೀವು ಈಗ ಟೊಮ್ಯಾಟೊ ಹಾಕಿದ್ರಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಟೊಮ್ಯಾಟೊ ಯೂಶ್ವಲಿ ನಾವು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಬೆಳೆ ಒಂದೇ ಜಾಗದಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಒಂದು ಸಂಬಂಧಿಸಿದ ರೋಗ ಮತ್ತು ಕೀಟಗಳು ಆ ಪ್ರದೇಶದಲ್ಲಿ ಜಾಸ್ತಿ ಆಗ್ತವೆ. ಅದಕ್ಕೆ ನಾವು ರೆಕಮೆಂಡ್ ಯಾವತ್ತು ಬೆಳೆಯನ್ನ ಮಾಡಲ್ಲ. ಹಂಗಾಗಿ ನಾವು ಬೆಳೆ ಪರಿವರ್ತನೆ ನಾವು ಮಾಡ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇವೆ. ಬಟ್ ಆಸೆಗೆ ಏನೋ ದುರಾಸೆಗೆ ರೈತರು ಏನ್
0: ಮಾಡ್ತಾರೆ
1: ಅವ್ರಿಗೆ ಇನ್ನೊಂದು ನನಗೆ ಈ ಬೆಳೆಯಲ್ಲಿ ಪ್ರಾವೀಣ್ಯತೆ ಇದೆ ಇದನ್ನ ಬೆಳೆದ್ರೆ ನನಗೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಆಸೆನೂ ಇರ್ಬೋದು ಅಥವಾ ಜಾಸ್ತಿ ಲಾಭ ಬರುತ್ತೆ ಅನ್ನೋ ದುರಾಸೆನೂ ಇರ್ಬೋದು. ಆ ಒಂದು ಕಾರಣಕ್ಕೆ ಯೂಶ್ವಲಿ ರೈತರು ಏನ್ ಮಾಡ್ತಾರೆ ಬೆಳೆ ಪರಿವರ್ತನೆಗೆ ಹೋಗಲ್ಲ. ಆವಾಗನೇ ಅವ್ರಿಗೆ ಜಾಸ್ತಿ ಲಾಸ್ ಆಗ್ಬಿಟ್ಟು ಎಲ್ಲ ಏನಾಗುತ್ತೆ ನಷ್ಟ ಜಾಸ್ತಿ ಆಗುತ್ತೆ. ಇನ್ನೊಂದು ಯಾವುದೇ ಬೆಳೆ ಇರಲಿ ನಾವು ಕ್ಷೇತ್ರವನ್ನ ಸ್ವಚ್ಛವಾಗಿಟ್ಕೋಬೇಕು. ಕ್ಷೇತ್ರ ಫೀಲ್ಡ್ ನಮ್ದು ಹೊಲ ತೋಟ ಗದ್ದೆ ಏನೇ ಇರುತ್ತೆ ಯಾವುದೇ ಬೆಳೆ ಇರಲಿ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಬದುವಲ್ಲಿ ಕಸ ಇರಬಾರ್ದು. ಈಗ ನಾವು ಹೆಂಗೆ ಕೈ ತೊಳ್ಕೊಂಡು ಊಟ ಮಾಡ್ತೇವೆ ಡೈಲಿ ಸ್ನಾನ ಮಾಡ್ತೇವೆ ಸ್ವಚ್ಛವಾಗಿದ್ರೆ ಯಾವುದೇ ರೋಗಗಳು ಬರಲ್ಲ. ಅದೇ ತರ ನಾವು ನಮ್ದು ಏನು ಈಗ ರೈತನಿಗೆ ಮುಖ್ಯವಾಗಿ ಅನ್ನ ಕೊಡೋದು ಅಂದ್ರೆ ಭೂಮಿ, ಆ ಭೂಮಿನ ಸ್ವಚ್ಛವಾಗಿಟ್ಕೊಂಡ್ರೆ ರೋಗನ ನಾವು
0: ದೂರ
1: ಕೆಲವೊಂದು ಪ್ರಮಾಣದಲ್ಲಿ ದೂರ ಮಾಡಬಹುದು. ಕಂಪ್ಲೀಟ್ ಆಗಿ ನಾನು ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ, ಬಟ್ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದು ಜೈವಿಕ ನಿಯಂತ್ರಣಗಳು ಅಂತ ಬರ್ತವೆ, ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತೀವಿ. ಆಗ್ಲೇ ಹೇಳ್ದಂಗೆ ಟ್ರೈಕೋಡರ್ಮಾ ಸುಡಾಮೋನಾಸ್ ಏನೋ ರೆಗ್ಯುಲರ್ ಆಗಿ ಇದನ್ನ ಅಪ್ಲೈ ಮಾಡ್ತಾ ಇದ್ರೆ ಮಣ್ಣಿಗೆ ಟೈಮಿಗೆ ಟೈಮಿಗೆ ತಕ್ಕಂಗೆ, ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ರೋಗಾಣುಗಳು ಬೆಳೆಯೋದಕ್ಕೆ ಇವು ಬಿಡೋದಿಲ್ಲ. ಇದನ್ನ ನಮ್ಮ ಯೂನಿವರ್ಸಿಟಿಗಳಲ್ಲೆಲ್ಲ ಇದು ಸಿಗುತ್ತೆ. ಈ ಕೃಷಿ ವಿಷಯದಲ್ಲಿ ಬೆಂಗಳೂರಲ್ಲಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ ನ ಪಡ್ಕೋಬಹುದು. ನಮ್ಮ ವಿಷಯದಲ್ಲಿ ಒಂದು ಪ್ರಾಮಾಣೀಕರಿಸಿದ ಒಂದು ಬಯೋ ಕಂಟ್ರೋಲ್ ಏಜೆಂಟ್ಸ್ ನ ನಾವು ಕೊಡ್ತೀವಿ.
0: ಅಂದ್ರೆ ನೀವು ಹೇಳಿದ್ರಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಅಂತ, ಬಟ್ ಕೆಲವರು ತುಂಬಾ ದೂರ ಇರ್ತಾರೆ. ಸೊ ಅಂತವ್ರಿಗೆ
1: ಈಗ ನಾವು ಆ ಒಂದು ಕಾರಣಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಅಲ್ಲೂ ಕೂಡ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ಮ ಚಿಂತಾಮಣಿಗೆ ತಗೊಳ್ಳೋದಾದ್ರೆ ಚಿಂತಾಮಣಿ ಕೃಷಿ ರೇಷ್ಮೆ ಕಾಲೇಜಿನಲ್ಲಿ ಕೂಡ ಏನು ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ನಿಮಗೆ ಈ ಒಂದು ಜೈವಿಕ ನಿಯಂತ್ರಣ ಏನು ಏಜೆಂಟ್ಸ್ ಇದಾವೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅವೆಲ್ಲ ನಿಮಗೆ ಅಲ್ಲಿ ಸಿಗ್ತವೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬಂದ್ರೆ ಸಿಗ್ತವೆ.
0: ಅಂದ್ರೆ ವಾರದಲ್ಲಿ ಎರಡು ದಿನಗಳಲ್ಲಿ ನಾವು ಹೋಗಿ ಅಲ್ಲಿ
1: ಚಿಂತಾಮಣಿ ಸುತ್ತಮುತ್ತರವರು ಬಂದು ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ವಾರ ಪೂರ್ತಿ ಬೇಕಂದ್ರೆ ನಮ್ಮ ಕೃಷಿ ವಿಶ್ವದಲ್ಲಿ ಬೆಂಗಳೂರು GKVK ಮುಖ್ಯ ಆವರಣ ಇದೆ, ಅಲ್ಲಿ ನೀವು ಯಾವಾಗ ಬೇಕಾದರೂ ಬಂದ್ರು ಆಫೀಸ್ ಅವರ್ಸ್ ಅಲ್ಲಿ 9-5 ಗಂಟೆ ಒಳಗಡೆ ನೀವು ಬಂದು ಪಡ್ಕೊಂಡು ಹೋಗ್ಬಹುದು.
0: ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಇವಾಗ ಹೇಳಿದ್ರೆ ಎಲ್ಲಾ ತರಕಾರಿಗಳ ಬಗ್ಗೆ ರೋಗ ಯಾವ ರೀತಿ ಬರುತ್ತೆ, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಇದೆಲ್ಲದಕ್ಕೆ ಬೇಕಾಗಿರೋದು ಹವಾಮಾನ. ಈ ಹವಾಮಾನದ ಪಾತ್ರ ಎಷ್ಟು ಮುಖ್ಯ?
1: ಹವಾಮಾನ ನಿಮಗೆಲ್ಲರೂ ಕೇಳ್ಪಡ್ತಾರ, ಹವಾಮಾನ ವೈಪರೀತ್ಯ ಕ್ಲೈಮೇಟ್ ಚೇಂಜ್ ಅಂತೀವೆಲ್ಲರೂ ನಾವು. ಏನು ಕ್ಲೈಮೇಟ್ ಚೇಂಜ್ ಅಂದ್ರೆ, ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಚಳಿಗಾಲ ಬಂದಾಗ ಚಳಿ ಜಾಸ್ತಿ ಆಗುತ್ತೆ, ಬಿಸಿಲು ಬಂದಾಗ ಬಿಸಿಲು ಜಾಸ್ತಿ ಆಗುತ್ತೆ, ಮಳೆ ಬಂದಾಗ ಮಳೆ ಜಾಸ್ತಿ ಆಗುತ್ತೆ, ಒಂದೊಂದ್ಸರಿ ಮಳೆನೇ ಬರಲ್ಲ ಚಳಿನೇ ಆಗಲ್ಲ. ಸೊ ಹವಾಮಾನ ಬದಲಾವಣೆ ಹೆಂಗಾಗಿದೆ ಅಂದ್ರೆ, ಈಗ ಇದರಿಂದ ಎಲ್ಲಾ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಒಂದು ಪ್ರಭಾವ ಜಾಸ್ತಿ ಆಗಿದೆ. ಯಾಕಂದ್ರೆ ಹವಾಮಾನ ನಮಗೆ ಒಳ್ಳೇದು ಅಲ್ಲದೆ ಇರ್ಬೋದು, ಬಟ್ ಅವುಗಳಿಗೆಲ್ಲ ಇದು ತುಂಬಾ ಒಳ್ಳೇದಾಗಿದೆ. ಹಂಗಾಗಿ ಏನ್ ಮಾಡ್ತಾ ಇದಾವೆ ಅಂದ್ರೆ, ಅವು ತಮ್ಮದೇ ಒಂದು ಸಂತಾನೋತ್ಪತ್ತಿಯಲ್ಲಿ ಜಾಸ್ತಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಅದಕ್ಕೆ ನಾವು ಈ ಒಂದು ಸರಿಯಾದ ಸಮಯದಲ್ಲಿ ಮುಖ್ಯವಾದ ಇನ್ನೊಂದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ನಾನು ಹೇಳೋದು ಇದರಲ್ಲಿ ಬಿಟ್ಟಿದ್ದೇನೆಂದ್ರೆ, ಕೆಮಿಕಲ್ಸ್ ಇನ್ಸೆಕ್ಟಿಸೈಡ್ ಕೀಟನಾಶಕ ಆಗಿರ್ಬೋದು, ಫಂಜಿಸೈಡ್ ಶಿಲೀಂದ್ರನಾಶಕ ಆಗಿರ್ಬೋದು, ಮತ್ತೆ ಬ್ಯಾಕ್ಟೀರಿಯಾಸೈಡ್ ದುಂಡನಾಶಕ ಆಗಿರ್ಬೋದು. ರೈತರು ತಮ್ಗೆ ಯಾವುದೇ ಒಂದು ಬೆಳೆಗೆ ಈ ತರಕಾರಿ ಬೆಳೆಗಳಲ್ಲಿ ಯಾವುದೇ ಒಂದು ರೋಗದ ಲಕ್ಷಣ ಕಂಡು ಬಂದರೆ ಹತ್ತಿರವಿರುವ ಕೃಷಿ ವಿಜ್ಞಾನವನ್ನು ಸಂಪರ್ಕಿಸಿ, ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಕಾಲೇಜ್ ಆಗಿರ್ಬೋದು, ಅಥವಾ ಯಾವುದೇ ಕೃಷಿ ಅಧಿಕಾರಿ ಆಗಿರ್ಬೋದು, ಅವ್ರನ್ನ ಸಂಪರ್ಕಿಸಿ ಆ ರೋಗದ ಬಗ್ಗೆ ಮಾಹಿತಿ ಪಡ್ಕೊಂಡು ಯಾವ ಕೆಮಿಕಲ್ ಸ್ಪ್ರೇ ಮಾಡಬೇಕು ಅಂತ ತಿಳ್ಕೊಂಡು ಸ್ಪ್ರೇ ಮಾಡಬೇಕು. ಡೈರೆಕ್ಟ್ ಆಗಿ ಇವರು ಏಜೆಂಟ್ಸ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಪೆಸ್ಟಿಸೈಡ್ ಅಂಗಡಿಯವ್ರ ಹತ್ರ, ಅವರು ತಮ್ಮ ಹತ್ರ ಯಾವ್ದಿರುತ್ತೆ ಸ್ಟಾಕ್ ಅದನ್ನ ಕೊಟ್ಬಿಡ್ತಾರೆ, ಮತ್ತೆ ಅವ್ರಿಗೆ ಅಷ್ಟು ರೋಗದ ಬಗ್ಗೆ ಇನ್ನೂ ಸರಿಯಾದ ಒಂದು ಅನುಭವ ಮಾಹಿತಿ ಇರಲ್ಲ. ಅದಕ್ಕೆ ರೈತರು ಯಾವಾಗಲೂ ವಿಜ್ಞಾನಿಗಳು ಮತ್ತೆ ಕೃಷಿ ಅಧಿಕಾರಿಗಳನ್ನು ನಂಬಿ ಅವರಿಂದ ಮಾಹಿತಿ ಪಡ್ಕೊಂಡು ಆಮೇಲೆ ಕೆಮಿಕಲ್ಸ್ನ ಸರಿಯಾದ ಟೈಮಿಗೆ ವಾತಾವರಣ ನೋಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಎಲ್ಲ ತರಕಾರಿ ರೋಗಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹವಾಮಾನದಿಂದ ನಾವು ಏನಾಗುತ್ತೆ, ನಮ್ಮ ಕೈಯಲ್ಲಿ ಹವಾಮಾನ ಇಲ್ಲ, ಬಟ್ ನಮ್ಮ ಕೈಯಲ್ಲಿ ಬೆಳೆಗಳಿದಾವೆ,
0: ಕಾಪಾಡ್ಕೋಬಹುದು. ಸರಿ ಸರಿ, ಇಲ್ಲಿವರೆಗೂ ತರಕಾರಿ ಬೆಳೆಗಳಲ್ಲಿ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ, ಹಾಗೆ ಅದಕ್ಕೆ ಯಾವ ರೀತಿ ನಾವು ತಡೆಗಟ್ಟಬಹುದು ಎಂಬುದರ ಬಗ್ಗೆ ಇಲ್ಲಿವರೆಗೂ ನಮಗೆ ಈ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಇಲ್ಲಿ ನಮ್ಮ ಜೊತೆ ಸಸ್ಯರೋಗಶಾಸ್ತ್ರದ ವಿಜ್ಞಾನಿಯಾದ ಡಾಕ್ಟರ್ ಅಮೋಘ ವರ್ಷ ಚಿತ್ತರ್ಗಿ ಅವರು, ಇವರು ನಮಗೆ ಈ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಸರ್ ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ಯಾರೇ ರೈತರಿಗೆ ಏನೇ ಒಂದು ಮತ್ತೆ ಏನಾದರೂ ಸಲಹೆಗಳು ಅಥವಾ ಏನಾದರೂ ಡೌಟ್ಸ್ ಇದ್ರೆ ಈ ನನ್ನ ಒಂದು ದೂರವಾಣಿ ನಂಬರ್ನ ಶೇರ್ ಮಾಡ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 7775464662. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ ಮತ್ತು ರಾಜಲಕ್ಷ್ಮಿ ಜಿ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು.

0: ಏನಕ್ಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಸಮ್ಮುಖದಲ್ಲಿ ಇಂದು ಕೃಷಿ, ಹಣಕಾಸು, ಬಾಹ್ಯಾಕಾಶ ಹಾಗೂ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಷಲ್ ಭೇಟಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ವಿಕ್ಟೋರಿಯಾದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಪರಿಸರ ನಾಯಕತ್ವಕ್ಕಾಗಿ ನೀಡಲಾಗುವ ಅತ್ಯುನ್ನತ ಗೌರವ ಇದಾಗಿದೆ. ಸುಸ್ಥಿರ ಅಭಿವೃದ್ಧಿ ಹಾಗೂ ಹಸಿರು ಬೆಳವಣಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಬದ್ಧತೆ ಗುರುತಿಸಿ ಈ ಮನ್ನಣೆ ನೀಡಲಾಗಿದೆ. ನಂತರ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಮನ್ನಣೆ ಭಾರತದ ನಾಗರಿಕರಿಗೆ ಸಂದ ಗೌರವವಾಗಿದೆ ಎಂದರು. ಭವಿಷ್ಯ ಸಿದ್ಧ ಸದೃಢ ಆರ್ಥಿಕ ಸಹಕಾರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ದೇಶಗಳು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರಕ್ಕಾಗಿ ಪರಿಶೋಧನೆ ನಡೆಸಲಿವೆ. ಭಾರತ ಸೆಷಲ್ ನಡುವಿನ ಸಂಪರ್ಕ ಹೆಚ್ಚಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಮೇರಿ ಯಾತ್ರಾ ಐಸೆ ಐತಿಹಾಸಿಕ ಅವಸರ ಪರ್ ಹೋ ರಹಿ ಹೈ ಜಬ್ ಸೆಷಲ್ ಅಪ್ನಿ ಸ್ವತಂತ್ರತಾಕ್ಕೆ 50 ವರ್ಷ ಪೂರೆ ಕರ್ ರಹಾ ಹೈ ಔರ್ ಹಮ್ ಭಾರತ ಸೆಷಲ್ ರಾಜನೈತಿಕ ಸಂಬಂಧೋ ಕಿ ಭೀ 50ವೀ ವರ್ಷಗಾಂಠ ಮನಾ ರಹೆ ಇನ್ 50 ವರ್ಷೋ ಕಿ ಯಾತ್ರಾ ಮೇ ಹಮನೆ ಮಿತ್ರತಾ ಕೋ ವಿಶ್ವಾಸ ಮೇ ವಿಶ್ವಾಸ ಕೋ ಸಹಯೋಗ ಮೇ ಔರ್ ಸಹಯೋಗ ಕೋ ಜನ ಕಲ್ಯಾಣ ಮೇ ಬದಲಾ ಹೈ ಹಿಂದ ಮಹಾಸಾಗರ ನೆ ಭಾರತ ಔರ್ ಸೆಷಲ್ ಕೆ ಸಂಬಂಧೋ ಕೋ ಸಿಂಚಾ ಹೈ.
0: ಉಭಯ ದೇಶಗಳ ನಡುವಿನ ಸಂಪರ್ಕವನ್ನು ಉತ್ತಮಪಡಿಸಲು ಡಿಜಿಟಲ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿದೆ. ಡಿಜಿಟಲ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಭಾರತದ ಯಶಸ್ವಿ ಅನುಭವವನ್ನು ಸೆಷಲ್ನೊಂದಿಗೆ ಹಂಚಿಕೊಳ್ಳಲಾಗುವುದು ಎಂದರು. ಸೆಷಲ್ನಲ್ಲಿ ಯುಪಿಐ ಅನುಷ್ಠಾನಗೊಳಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಲಸಿಕೆಯನ್ನು ಪೂರೈಸುವ ಮೂಲಕ ಭಾರತ ತನ್ನ ಸ್ನೇಹ ಪ್ರದರ್ಶಿಸಿದೆ. ಜನೌಷಧಿಗೆ ಸಂಬಂಧಿಸಿದಂತೆ ಮಾಡಿಕೊಂಡ ಒಪ್ಪಂದ ಸೆಷಲ್ ಜನತೆಗೆ ಗುಣಮಟ್ಟದ ಹಾಗೂ ಕೈಗೆಟಕುವ ದರದಲ್ಲಿ ಔಷಧಿ ದೊರಕಲು ನೆರವಾಗಲಿದೆ ಎಂದರು. ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತದೊಂದಿಗೆ ಪರಸ್ಪರ ನಂಬಿಕೆಯ ಹಾಗೂ ಗಹನವಾದ ಸ್ನೇಹ ಸಂಬಂಧ ಹೊಂದಿರುವುದನ್ನು ಸೆಷಲ್ ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷದ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಭೌಗೋಳಿಕ, ಐತಿಹಾಸಿಕ ಹಾಗೂ ಹಿಂದೂ ಮಹಾಸಾಗರ ವಲಯದಲ್ಲಿ ಸಮೃದ್ಧಿ ಮತ್ತು ಸ್ಥಿರತೆಯ ದೃಷ್ಟಿಯನ್ನು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿರುವುದಾಗಿ ಪ್ಯಾಟ್ರಿಕ್ ಹರ್ಮಿನ್ ಹೇಳಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ನ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ಹಾಗೂ ಪರಿಸರ ಸಂರಕ್ಷಣೆಯ ಉಪಕ್ರಮಗಳು ನ್ಯಾಯಯುತ, ಜವಾಬ್ದಾರಿಯುತ ಹಾಗೂ ಪಾಲುದಾರಿಕೆಯ ಅಂಶಗಳಿಂದ ನಿರ್ದೇಶಿತವಾಗಿರಬೇಕು. ಇದು ಹವಾಮಾನ ನ್ಯಾಯದ ಸಾರವಾಗಿದೆ ಎಂದರು. ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಿರಬೇಕು ಎನ್ನುವುದು ಭಾರತ ಮತ್ತು ಸೆಷಲ್ನ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಪ್ರತಿದಿನ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮುತ್ತಿವೆ. ಈ ಸಂದರ್ಭದಲ್ಲಿ ಜನರ ಸೃಜನಾತ್ಮಕತೆಯನ್ನು ರಕ್ಷಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ ಎಂದು ಪ್ರಧಾನಿ ಇಂದು ಪ್ರಸಾರವಾದ ಮನ್ ಕಿ ಬಾತ್ನಲ್ಲಿ ತಿಳಿಸಿದ್ದಾರೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮ ಆರಂಭಿಸಿದ್ದು, ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ವಿಮಾನಯಾನ ಕ್ಷೇತ್ರ ಈ ತಿಂಗಳು ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಂತಹ 40 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಉತ್ತೇಜನ ದೊರೆಯುತ್ತಿದೆ, ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ದೀರ್ಘ ವ್ಯಾಪ್ತಿಯ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಂದು ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ಭಾರತ ಅಧಿಕ ಸುರಕ್ಷಿತ ಹಾಗೂ ಆತ್ಮನಿರ್ಭರವಾಗುತ್ತಿದೆ ಎಂದು ಪ್ರಧಾನಿಯವರು ತನ್ನ 135ನೇ ಮನದ ಮಾತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶೆ ಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಇದು ಮಹಿಳಾ ನೇತೃತ್ವದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು 2047ರ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ವಿಕಸಿತ ಭಾರತ ಗ್ರಾಮೀಣ ಯೋಜನೆಯಡಿ ರಾಜ್ಯಗಳ ಕೊಡುಗೆ ಸೇರಿದಂತೆ 1,51,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ

ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಮಾರ್ಗಸೂಚಿ ಹಿಮೋಗ್ಲೋಬಿನ್ ಪರೀಕ್ಷೆ, ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಗೆ ಉಪಚಾರ, ವ್ಯವಸ್ಥಿತ ಆರೈಕೆ, ಆರೋಗ್ಯಕರ ಆಹಾರ ಅಭ್ಯಾಸ ಮೊದಲಾದವುಗಳಿಗೆ ಒತ್ತು ನೀಡಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 63 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವ ಜನತೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಭಾಷಣ
1: ಆಕಾಶವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳುವಿರಿ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತಿದೆ. ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ವಿದ್ಯಾವುಳ್ಳನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕೂ ಸರ್ವಜ್ಞ ಎಂದಿದ್ದಾರೆ. ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು. ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ, ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ, ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ. ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳಿತು, ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ, ಪ್ರೇಮ, ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕ

0: ಕಾರಣವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ, ಸಪ್ತ ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯ ಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು, ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ, ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು, ಸಮಸ್ಯೆ ಸಂಕಷ್ಟಗಳನ್ನು, ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ, ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ, ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ, ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣ ಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆ ಅಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು ಹಲವಾರು ಕಾರಣಗಳಿವೆ. ಕವಿ ಶ್ರೀ ಡಿವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 100,000+ ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ. 1835 1.5 lakh ಕಾಲೇಜುಗಳಿದ್ದವು. 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ ಹೈಯರ್ ಎಜುಕೇಷನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು. 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನ ಮಾಡಬೇಕು. ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನ ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನ ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910-1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನು ಕಲಿತು ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನ ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಷನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನ ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನು ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನು ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಷು ಎಂದು ನಾವು ಬೀಳಿ ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನು ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಹಿಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ? ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು, ಸಮಯ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026ನೇ ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಿಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನೂ ನಡೆಸಿದೆ. ಈ ಕ್ಷಿಪಣಿಯನ್ನು DRDO ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ

ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳೂ ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವು ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ

ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು, ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000 ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದುಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. 1,000 ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ 2 ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್.
ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ. ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ 40%+ ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ.
ಸ್ನೇಹಿತರೇ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120 ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50 ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ
ಖಂಡಿತವಾಗಿಯೂ ಹಂಚಿಕೊಳ್ಳಿ.

0: ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ಕನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ್.

ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಸರಿಯಾಗಿ 8:45 ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಅಂಕಿತಾ ಅಮರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. 9:30 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನ ಸಂಚಿಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ, ವಿದ್ವಾನ್ ಎಸ್ ಕಲ್ಯಾಣರಾಮ ಅವರಿಂದ ಮೃದಂಗಂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವುದು.

ಕಟ್ಟಡ

ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕ

ಕತ್ತೆ ಭಿನ್ನ ತಟ್ಟೆ ತಟ್ಟೆ ಭಿನ್ನ ಭಿನ್ನ ತಟ್ಟೆ ಕತ್ತೆ ಕಾಂಡ ಕಿಂಡ ತರಿಗಿಟ್ಟೆ ತರಿಗಿಟ್ಟೆ ತರಿಗಿಟ್ಟೆ ತರಿಗಿಟ್ಟೆ ತರಿಗಿಟ್ಟೆ ತರಿಗಿಟ್ಟೆ ತಾ ತಾ ತಾ ಕತ್ತಾಧಾ ಭಿನ್ ತಾಧಾ ಭಿನ್ ತಾಧಾ ಭಿನ್ ತಾ ಕತ್ತಾಧಾ ಭಿನ್ ತಾಧಾ ಭಿನ್ ತಾಧಾ ಭಿನ್ ತಾ ಕತ್ತಾಧಾ ಭಿನ್ ತಾಧಾ ಭಿನ್ ತಾಧಾ ಭಿನ್ ತ

0: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಅಪನ ಮೃದಂಗಂ ಲೈ ವಿನ್ಯಾಸಂ ಕಾ ಸಮಾಪನ್ ಸಂಕೀರ್ಣ ಚಾಪು ತಾಳ್ ಸೇ ಕರ್ ರಹಾ ಹೈ.
1: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಕಂಕ್ಲೂಡ್ಸ್ ಹಿಸ್ ಲಯ ವಿನ್ಯಾಸಂ ಆನ್ ಮೃದಂಗಂ ವಿತ್ ಸಂಕೀರ್ಣ ಚಾಪು ತಾಳಂ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುವಿರಿ. 6:30 ಚಿಂತನ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ವಿನಯ್ ಕುಮಾರ್ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಪರಿಸರ ರಕ್ಷಣೆ ಮತ್ತು ಮಹಿಳೆ ಈ ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ, ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವನ ವಾಚನ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಫಜಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದಾಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15 ಭಾವಗೀತೆಗಳು ಆರ್ಎಂ ಉಮಾದೇವಿ ಅವರಿಂದ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಪಿ ರಾಮಾನುಜಂ ಅವರಿಂದ ಕೊಳಲು ವಾದನ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಜಿ ಲೋಕಪ್ರಿಯ, ಘಟಂ ಎಸ್ ಉತ್ತಮ್, 10:00 ವನಿತಾ ವಿಹಾರ ಉದ್ಯಮ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮಾನಸ ನಾಗಭೂಷಣ್ ಅವರೊಂದಿಗೆ ಮಾತುಕತೆ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಹಳೆಯ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇವಿಷ್ಟು ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವುದು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:10:24 ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ, ನಮಸ್ಕಾರ.